ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದು ಗುರುವಾರ, ದಿನಾಂಕ 4 ಜೂನ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6:00 ರಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಸುಪ್ರಭಾತ ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿಬಾಬಾ ಸುಪ್ರಭಾತ ಕೇಳುವಿರಿ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ನಿರ್ಭಯಾನಂದ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ಸಾನ್ವಿ ಸಿಂಗ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ರಮೇಶ್ ಕಲನ್ಗೌಡರ್ ಅವರು ಮಾತನಾಡುವರು. ಗುರುಸ್ಮರಣೆ ಗೀತೆ ಕೇಳುವಿರಿ ಗವಿಸಿದ್ದೇಶ್ವರ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸುಜಾತಾ ಮುಂಡರಗಿಮಠ್ ಅವರು. ಸುನೀತಿ ಪಥ ನಾಟಕದಲ್ಲಿ ಭಗವಂತನನ್ನು ನಂಬಿ ನಾಟಕವನ್ನು ಕೇಳುವಿರಿ. ರೈತ ಬಂಧು ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರ ಬಳಕೆಯ ಕುರಿತು ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಟಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರಿಂದ ದರ್ಶನ ಕೇಳುವಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಗೀಗೀ ಪದ. ಹಾಡಲಿದ್ದಾರೆ ವೀರಣ್ಣ ಅಂಗಡಿ ಹಾಗೂ ಸಂಗಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಸರಿಯಾಗಿ ಯೋಚಿಸಿರಿ ಕಥೆಯನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಸರಸ್ವತಿ ಸಂಗೀತ ಸಾಧನಾ ಕೇಂದ್ರದ ವಿದ್ಯಾರ್ಥಿಗಳು. ಸೋಬಾನ ಪದ ಕೇಳುವಿರಿ ಗೌರವ ಹಿರೇಮಠ್ ಹಾಗೂ ಸಂಗಡಿಗರಿಂದ.

ಪಾಶಾಯ ವಸ್ತ್ರವ ಧರಿಸಿ ಧರೆಗಿಳಿದು ಬಂದೆ. ಕರದಿ ಕಮಂಡಲ ಪಿಡಿದು ನಾಡನ್ನೇ ಅಲೆದೆ. ಭುಜಕ್ಕೆ ಜೋಳಿಗೆಯ ಧರಿಸಿ ಅವತರಿಸಿದ ತಂದೆ. ಗುರುವೇ ಶ್ರೀ ಸಾಯಿನಾಥ ಪ್ರಭುವೇ ತವ ಸುಪ್ರಭಾತಂ. ಗುರು ನಿನ್ನ ಜನನ ಬಾಲ್ಯಗಳ ಅರಿತವರು.

ಎಲ್ಲರನ್ನುದ್ಧರಿಸಲು ಬಂದ ದೈವ ನೀನು, ಗುರುವೇ ಶ್ರೀ ಸಾಯಿನಾಥ ಪ್ರಭುವೇ ತವ ಸುಪ್ರಭಾತಂ, ಸರ್ವರನ್ನು ಉದ್ಧರಿಸುವ

ದರದಲ್ಲಿ ಚಿಲುಮೆಯನ್ನು ಹಿಡಿದು ಕುಳಿತ ಸ್ವಾಮಿ, ಚಿಮಟವನು ಭೂಮಿಗೆ ತಿವಿದು ಬೆಂಕಿಯ ಪಡೆದವನು ನೀನು, ಸಟಕಾವನು ನೆಲಕ್ಕೆ ಬಡಿದು ಜಲವನ್ನು ಚಿಮ್ಮಿಸಿದೆ ಏನು? ಗುರುವೇ ಶ್ರೀ ಸಾಯಿ ಪ್ರಭುವೇ ತವ ಸುಪ್ರಭಾತಂ, ಶಿರಡಿಯಲ್ಲಿ ಕಾಣಿಸಿ ಅಲ್ಲಿಯೇ ನೆಲೆಸಿದ ವಿಶ್ವ ಬಂಧು, ದ್ವಾರಕಾಮಾಯಿ ಮಸೀದಿಯ ವಾಸಿ ಕರುಣಾ ಸಿಂಧು, ವಿಧ ವಿಧ ಚಮತ್ಕಾರ

ಯುವಕನೇ ಯುವಕನೇ, ದೇಶ ದೇಶಗಳನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ, ಮನಸ್ಸನ್ನು ಗೆಲ್ಲು ನೋಡೋಣ. ಕನ್ನಡದಲ್ಲಿ ಒಂದು ಗಾದೆ ಇದೆ, ನನ್ನ ಗುರುಗಳು ಅದನ್ನು ಬಹಳ ಚೆನ್ನಾಗಿ ಹೇಳೋರು. ಈ ಗೃಹಸ್ಥರಾದವರು ಹೇಳ್ತಾ ಇರ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಗೃಹಸ್ಥರು ಒಂದು ಗಾದೆ ಹೇಳ್ತಾರೆ, ಏನದು? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ನನ್ನ ಗುರುಗಳು ಹೇಳ್ತಾ ಇದ್ದದ್ದು. ಅವರು ಸನ್ಯಾಸಿಗಳೇ, ಮಹಾಸನ್ಯಾಸಿಗಳು, ಅವರು ಸಿದ್ದೇಶ್ವರ ಶ್ರೀಗಳು, ಅವರು ಪ್ರಾಣ ಸ್ನೇಹಿತರು. ಗೃಹಸ್ಥರು ಹೇಳ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಆದರೆ ನಾನು ಹೇಳ್ತೇನೆ, ಮಠ ಕಟ್ಟಿ ನೋಡು, ಮದುವೆ ಮಾಡಿಕೊಳ್ಳದೆ ನೋಡು. ಮಠ ಕಟ್ಟಿ ನೋಡು, ಮದುವೆ ಮಾಡಿಕೊಳ್ಳದೆ ನೋಡು. ಬುದ್ಧ ಹೇಳ್ತಿದ್ದ, 1000 ಇಂದ್ರರನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ. ಇಂದ್ರಿಯಗಳನ್ನು ಗೆಲ್ಲು. ಅಂಥ ಮಹಾ ತಪಸ್ವಿ ವಿಶ್ವಾಮಿತ್ರ 10 ಬಿದ್ದ. ತಪಸ್ವಿಗಳನ್ನು ಬೀಳಿಸುತ್ತೆ ಮಾಯಾ. ಏಸು ಸಲ ತಪಗೈದು ಏಸು ಬಂದವನ ಅಂತೂ ಕೌಶಿಕನ್ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದನ್. ಎಷ್ಟು ಸಲ ಬಿದ್ದ, ಎಷ್ಟು ಸಲ ಎದ್ದ? ಯಾರು? ಕೌಶಿಕ, ರಾಜ ಕೌಶಿಕ. ಯಾರು ಈ ಕೌಶಿಕ? ಇವನೇ ಮುಂದೆ ವಿಶ್ವಾಮಿತ್ರಾಗಿದ್ದು. ಏಸು ಸಲ ತಪಗೈದು ಏಸು ಬನ್ನವನ ಅಂತೂ ಕೌಶಿಕನ್ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದನ್. ಘಾಸಿ ಪಡುತ್ತಲಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ, ಘಾಸಿ ಪಡುತ್ತಲಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ, ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಸರ್ವಜ್ಞನ ವಚನ ಹೊಂದಿದೆ, ಸ್ವಲ್ಪ ಖಾರವಾಗಿದೆ. ಸಭಿಕರ ನಡುವೆ, ಸಭ್ಯರ ನಡುವೆ ಹೇಳುವುದಕ್ಕೆ ಸ್ವಲ್ಪ ಇರುಸುಮುರುಸಾಗುತ್ತೆ. ಆದರೆ ಸರ್ವಜ್ಞ ಸಾಮಾನ್ಯನಲ್ಲ, ಮಹಾತ್ಮ ಅವನು. ಅವನು ಮಹಾತ್ಮ, ಅವನು ಹೇಳಿರೋ ರೀತಿಯಲ್ಲಿ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಆದರೂ ಬೇಡ ಅನಿಸ್ತಾ ಇದೆ, ನಾನೇನು ಹೇಳಲ್ಲ, ನೀವೇ ಹುಡುಕೊಳ್ಳಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಭಾರತ ದೇಶ ಒಂದು ಕಂಡು ಹಿಡಿದಿದೆ. ಏನನ್ನು ಕಂಡು ಹಿಡಿದಿದೆ? ಯುವಕನೇ ಯುವಕನೇ, ದೇಶ ದೇಶಗಳನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ, ಮನಸ್ಸನ್ನು ಗೆಲ್ಲು ನೋಡೋಣ. ಶಂಕರಾಚಾರ್ಯರು ಹೇಳ್ತಿದ್ರು, ಇವರೆಲ್ಲ ಮಹಾ ತಪಸ್ವಿಗಳು, ಮಹಾಸನ್ಯಾಸಿಗಳು. ಶಂಕರಾಚಾರ್ಯರು, ವಿವೇಕಾನಂದರು, ಇನ್ನೂ ಎಷ್ಟೋ ಜನ. ಬೃಹಸ್ಪತಿಯ ಮಗ ಕಚ ಸನ್ಯಾಸಿ ಅಲ್ಲ ಅವನು, ಆದರೆ ಬ್ರಹ್ಮಚಾರಿ, ಮುಂದೆ ಸನ್ಯಾಸಿ ಆದನು ಏನೋ. ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡವನು ಬೃಹಸ್ಪತಿ ಆಚಾರ್ಯನ ಮಗ. ಶುಕ್ರಾಚಾರ್ಯನ ಮಗಳು ದೇವಯಾನಿ ಇನ್ನಿಲ್ಲದ ರೀತಿಯಲ್ಲಿ ಜೊಲ್ಲು ಸುರಿಸ್ಕೊಂಡು ಅವನ ಹಿಂದೆ ಓಡಾಡಿದ್ಲು, ನನ್ನನ್ನು ಮದುವೆಯಾಗು. ಕಾಲು ಕಸದಂತೆ ದೂರ ದೂರ ದೂಡಿದ ಕಚ ದೇವಯಾನಿಯನ್ನ. ಅದೇ ದೇವಯಾನಿಯ ಹಿಂದೆ ಜೊಲ್ಲು ಸುರಿಸ್ಕೊಂಡು ಓಡಾಡಿದ ಹಸ್ತಿನಾಪುರದ ಚಕ್ರವರ್ತಿಯ ಮಗ ಯಯಾತಿ. ಚಕ್ರವರ್ತಿಯ ಮಗ ಜೊಲ್ಲು ಸುರಿಸ್ಕೊಂಡು ಓಡಾಡ್ತಾ ಇದ್ದಾನೆ ದೇವಯಾನಿ ಹಿಂದೆ. ದೇವಯಾನಿ, ಪತಿಯನ್ನಾಗಿ ಸ್ವೀಕರಿಸು, ನನ್ನನ್ನು ಕೃತಕೃತ್ಯನನ್ನಾಗಿ ಮಾಡು, ನಿನಗೆ ಸೋತಿದ್ದೇನೆ. ಆದರೆ ದೇವಯಾನಿ ಅವನಿಗೆ ತನ್ನ ಹೃದಯ ಮನಸ್ಸನ್ನು ಕೊಡಲಿಲ್ಲ. ಅವಳ ಹೃದಯ ಅವಳ ಮನಸ್ಸನ್ನು ಗೆದ್ದವನು ಕಚ ಆಚಾರ್ಯ, ಬೃಹಸ್ಪತಿಯ ಮಗ. ಉನ್ನತ ಮಟ್ಟದ ಬ್ರಹ್ಮಚರ್ಯದಿಂದ ತೇಜಸ್ವಿ ಯುವಕನಾಗಿ ಕಂಗೊಳಿಸ್ತಾ ಇರತಕ್ಕಂಥವನು, ಋಷಿಯ ಮಗ. ತೇಜಸ್ವಂತಂ ಓಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ದೀಕ್ಷಾಯೈ ಚತ್ವಾ ತಪಸಶ್ಚ ತೇಜಸೇಜ ಹೋಮಿ. ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುವಾಗ ಗಾಯತ್ರಿ ಮಂತ್ರ ತಗೊಂಡ ಹುಡುಗನಿಗೆ, 8 ಹುಡುಗನಿಗೆ ಅಲ್ಲಿರ್ತಕ್ಕಂಥ ಹಿರಿಯರು ಆಶೀರ್ವಾದ ಮಾಡೋದು ಹೀಗೆ: ಅಗ್ನೇ ತೇಜಸ್ವಿನ್ ತೇಜಸ್ವಿ,
ಇನ್ನು ಮುಂದೆ ನೀನು ಅಗ್ನಿಯಂತೆ ತೇಜಸ್ವಿಯಾಗಿರಬೇಕು. ತ್ವಂದೇವೇ ಶುಭೋಯಾಸ್ತೇಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ. ನೋಡ್ರಿ, ಒಂದೊಂದು ಪದ ರತ್ನದಂತ ಸಂಸ್ಕೃತ ಪದಗಳಿವು. ತಿಳ್ಕೊಳ್ಬೇಕಿದೆಲ್ಲ. ಅಷ್ಟು ಅದ್ಭುತವಾದ ಇದು ಕೊನೆಗೆ ಇದೇ ವಿಶ್ವಾಮಿತ್ರ. ಯಾವ ವಿಶ್ವಾಮಿತ್ರ ಮೇನಕಿಯನ್ನು ನೋಡಿ ಜೊಲ್ಲು ಸುರಿಸ್ಕೊಂಡು ಕೆಳಗೆ ಬಿದ್ದು ತಪಸ್ಸು ಮಾಡು, ಶಿವನನ್ನು ಕುರಿತು ತಪಸ್ಸು ಮಾಡೋದಕ್ಕೆ ಹೊರಟವನು ವಿಶ್ವಾಮಿತ್ರ. ಅವನ ಇಷ್ಟ ದೇವತೆ ಶಿವನೇ. ಮೇನಕೆ ಬಂದ್ಲು, ಇಂದ್ರ ಕಳಿಸಿದ ಮೇನಕೆಯನ್ನ, ಬಿದ್ದಿದ್ದು ಆಯಿತು, ಮದುವೆ ಮಾಡಿಕೊಂಡಿದ್ದು ಆಯಿತು, ಶಕುಂತಲೆ ಎನ್ನುವಂಥ ಮಗಳನ್ನು ಪಡ್ಕೊಂಡಿದ್ದು ಆಯಿತು, ಮತ್ತೆ ಬುದ್ಧಿ ಬಂದಿದ್ದು ಆಯಿತು, ಮತ್ತೆ ತಪಸ್ಸು ಕೂತಿದ್ದು ಆಯಿತು. ಆದರೆ ಅವನನ್ನು ಮೆಚ್ಚಬೇಕು, ಕೊನೆಯವರೆಗೂ ಬ್ರಹ್ಮರ್ಷಿ ಆಗುವವರೆಗೂ ಅವನ ಛಲ ಬಿಡಲಿಲ್ಲ. ಭಾರತೀಯ ಯುವಕರಿಗೆ ಉಪನಿಷತ್ತು ಈ ಸವಾಲು ಹಾಕುತ್ತೆ. ತೈತ್ರಿಯ ಉಪನಿಷತ್ತು ಸವಾಲು ಹಾಕುತ್ತೆ. ಓ ಯುವಕನೇ, ನೀನು ಯುವಕನಾಗಿರಬಹುದು, ಮಹಾವಿದ್ವಾಂಸನಾಗಿರಬಹುದು, ಸುಂದರನಾಗಿರಬಹುದು, ಬಲಿಷ್ಠ ಶರೀರ ಇರಬಹುದು, ಅತ್ಯಂತ ಉತ್ಸಾಹಿಯಾಗಿರಬಹುದು, ಇಡೀ ಪ್ರಪಂಚಕ್ಕೆ ಚಕ್ರವರ್ತಿಯಾಗಿರಬಹುದು ಯುವಕನೇ, ಇದು ಏನೂ ಅಲ್ಲ ನಿನ್ನ ಸಾಧನೆ. ಇಷ್ಟು ಮಾಡೋದಕ್ಕೆ ನಮ್ಮ ಕೈಯಲ್ಲಾಗಲ್ಲ ಇವತ್ತು ನಮ್ಮ ಯುವಕರಿಗೆ. ಯಾಕೆ, ಅವರಿಗೆಲ್ಲ ಏನಾಗಿದೆ ಅಂದರೆ, ನಮ್ಮ ಯುವಕರಿಗೆ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ಕುರಿ ಮಂದೆಯಲ್ಲಿ ಬೆಳೆದು ಬಿಟ್ಟು ತನ್ನನ್ನು ಕುರಿಯಂತ ಭಾವಿಸಿಕೊಂಡು ಕುರಿಗಳಂತೆ ಬದುಕ್ತಾ ಇದ್ದಾರೆ ಇವತ್ತು ನಮ್ಮ ಯುವಜನತೆ. ಹೆಣ್ಣು ಸಿಂಹ, ತುಂಬು ಗರ್ಭಿಣಿ ಹೆಣ್ಣು ಸಿಂಹ ಇದ್ದಕ್ಕಿದ್ದಂಗೆ ಒಂದು ಮರಿಗೆ ಜನ್ಮ ಕೊಟ್ಟು ಸತ್ತೋಗುತ್ತೆ. ಆ ಮರಿ ತಾಯಿ ಹೊಟ್ಟೆಯಿಂದ ಹೊರಗೆ ಬರೋ ವೇಳೆಗೆ ತಾಯಿ ಸತ್ತೋಗ್ಬಿಡುತ್ತೆ. ಕುರಿಮಂದೆ ಆ ಕಡೆಯಿಂದ ಬಂದಿರುತ್ತೆ. ಆ ಕುರಿಮಂದೆಯನ್ನು ಹೊಡ್ಕೊಂಡು ಬಂದಂತ ಕುರುಬ ಈ ಸಿಂಹದ ಮರಿಗೆ ಬಂದಂತ ತೊಂದರೆ ನೋಡ್ತಾನೆ. ಅಯ್ಯೋ ಪಾಪ, ತಬ್ಬುಲಿ ಆಗ್ಬಿಡ್ತಲ್ಲ, ಇದು ತಾಯಿಯನ್ನು ಕಳ್ಕೊಂಡ್ಬಿಟ್ಟು ತಬ್ಬುಲಿ ಆಯಿತು ಅಂಥೇಳಿ ಆ ಕುರುಬರ ಹತ್ರ ಸಾಮಾನ್ಯ ದೊಡ್ಡ ಕಂಬಳಿ ಇರುತ್ತೆ, ಆ ಕಂಬಳಿನಲ್ಲೇ ಈ ಸಿಂಹದ ಮರಿಯನ್ನು ಒರೆಸಿ ಜೋಪಾನವಾಗಿ ಇಟ್ಕೊಂಡು ಸಾಯಂಕಾಲ ಕರ್ಕೊಂಡು ಬಂದು ಆ ಕುರಿ ದೊಡ್ಡಿನಲ್ಲೇ ಕಟ್ಟಾಕ್ತಾನೆ. ಮಾರನೇ ದಿನ ಕುರಿಗಳ ಜೊತೆಯೇ ಸಿಂಹದ ಮರಿಯನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಸಾಯಂಕಾಲ ಮನೆಗೆ ಕರ್ಕೊಂಡು ಕಡೆ ಹೀಗೆ ಎರಡು ವರ್ಷ ನಡೀತು. ಸಿಂಹದ ಮರಿ ದೊಡ್ಡದಾಗಿದೆ, ದಿನ ಕಾಡಿಗೆ ಬರುತ್ತೆ, ಹುಲ್ಲು ತಿನ್ನುತ್ತೆ, ಎಲ್ಲ ಕುರಿಗಳಂತೆ ತಾನೂ ಹುಲ್ಲು ತಿನ್ನುತ್ತೆ, ಎಲ್ಲ ಕುರಿಗಳಂತೆ ತಾನು ಬ್ಯಾ ಅನ್ನೋದು ಕಲ್ತಿದೆ, ಎಲ್ಲ ಕುರಿಗಳಂತೆ ತೋಳನನ್ನು ನೋಡಿ ಓಡುತ್ತೆ.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಜೂನ್ 4ರಂದು 15 mm ಮಳೆಯಾಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 71% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 51% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಯುದ್ಧದ ಯೋಧರಾಗಿದ್ದೀವಿ ಅಂತೆ. ಯುದ್ಧ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ನಡೀತಾ ಇರುತ್ತದೆ ಅಂತೆ. ಅಂತರಂಗದೊಳಗ ಯುದ್ಧದ ತುಮುಲವನ್ನು ತುಂಬಿಕೊಂಡಿರತಕ್ಕಂಥ ನಾವು ಬಾಹ್ಯದಲ್ಲಿ ಶಾಂತಿಯನ್ನು ಬಯಸ್ತಕ್ಕಂಥವರಾಗಿದ್ದೀವಿ ಅಂತೆ. ಇಡೀ ಜಗತ್ತಿನೊಳಗ ಯಾವುದೋ ಒಂದು ಮೂಲೆಯೊಳಗ ಯುದ್ಧ ಅನ್ನೋದು ನಿರಂತರವಾಗಿ ನಡೀತಾ ಇರ್ತದ ಅಂತೆ. ಇವತ್ತು ನಾವೆಲ್ಲರೂ ಕೂಡ ದಿನಪತ್ರಿಕೆಯೊಳಗ ಸುದ್ದಿವಾಹಿನಿಯೊಳಗ ನೋಡ್ತಾ ಇರ್ತೀವಿ, ಉಕ್ರೇನ್ ಮತ್ತು ರಷ್ಯಾದ ಯುದ್ಧವಾಗಿರ್ಬೋದು, ಇನ್ನೂ ಕಡೆ ಇನ್ನೂ ಅನೇಕ ಕಡೆ ಯುದ್ಧ ನಡೀತಕ್ಕಂಥದ್ದನ್ನು ನೋಡಿದ್ದೇವೆ. ಈ ಯುದ್ಧದ ಮಧ್ಯೆಯೇ ಜಗತ್ತಿನ ಅನೇಕ ವ್ಯಕ್ತಿಗಳು ಶಾಂತಿಯನ್ನು ಬಯಸ್ತಕ್ಕಂಥವ್ರಾಗಿದ್ದಾರ ಅಂತೆ. ಹಾಗಾದರೆ ಯುದ್ಧ ಪ್ರಾರಂಭವಾಗುವುದು ಎಲ್ಲಿ ಅಂಥೇಳಿ ಅನೇಕ ದಾರ್ಶನಿಕರು ಏನು ಹೇಳ್ತಾರೆ ಅಂದರೆ ಅದನ್ನು ಮೊದಲು ರಣರಂಗದಲ್ಲಿ ಪ್ರಾರಂಭವಾಗುವ ಪೂರ್ವದಲ್ಲಿ ಅದು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗ್ತದೆ. ಅದೇ ರೀತಿಯೊಳಗೆ ಶಾಂತಿ ಅನ್ನೋದು ಬಾಹ್ಯದೊಳಗೆ ಪ್ರಾರಂಭವಾಗುವ ಬಯಸುವ ಪೂರ್ವದಲ್ಲಿ ಶಾಂತಿಯನ್ನು ನಾವು ಎಲ್ಲಿ ಸೃಷ್ಟಿಸ್ಕೊಳ್ಬೇಕಾಗ್ಯದ ಅಂದರೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಸ್ಕೊಳ್ಬೇಕಾಗ್ಯದ ಅಂತೆ. ನಾವೆಲ್ಲರೂ ಕೂಡ ಇವತ್ತು ಒಂದಿಲ್ಲ ಒಂದು ಸಂದರ್ಭದೊಳಗೆ ದಿನದ 24 ಗಂಟೆಯಲ್ಲಿಯೂ ಕೂಡ ಅನೇಕ ಒತ್ತಡಗಳಿಗೆ ಬಿದ್ದು ಮನಸ್ಸನ್ನು ಅಶಾಂತವಾಗಿ ಗೊಳಿಸ್ಕೊಳ್ತೀವಿ ಅಂತೆ. ತುಮುಲಕ್ಕೊಳಗಾಗ್ತೇವೆ, ಒತ್ತಡಕ್ಕೊಳಗಾಗ್ತೇವೆ ಅಂತೆ. ಒಂದು ಅರ್ಥದಲ್ಲಿ ಇವತ್ತಿನ ಆಧುನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಒತ್ತಡದಲ್ಲಿದ್ದೇವೆ ಅಂತೆ. ಓಡ್ತಾ ಇದ್ದೇವೆ ನಾವೇನಾದರೂ ಕೂಡ ಮೆಟ್ರೋಪಾಲಿಟನ್ ಸಿಟಿ ಅಥವಾ ಮಹಾನಗರಗಳ ಕಡೆಗೆ ಹೋದ್ವಿ ಅಂತಂದ್ರೆ ಒಬ್ಬರು ಇನ್ನೊಬ್ಬರ ಮುಖವನ್ನು ನೋಡಲಾರದಷ್ಟು ಇವತ್ತು ವೇಗವಾಗಿ ಓಡ್ತಾ ಇರ್ತಾರ ಅಂತೆ. ಅದಕ್ಕಾಗಿಯೇ ಇವತ್ತು ಮನೋವಿಜ್ಞಾನ ಕೇವಲ ಇವತ್ತು ದೇಹದ ಆರೋಗ್ಯವನ್ನು ಕಾಪಾಡತಕ್ಕಂಥ ಆಸ್ಪತ್ರೆಗಳು ಮಾತ್ರ ಸೃಷ್ಟಿಯಾಗ್ತಾ ಇಲ್ಲ, ಮನಸ್ಸಿನ ಆರೋಗ್ಯವನ್ನೂ ಕೂಡ ಕಾಪಾಡತಕ್ಕಂಥ ಅನೇಕ ಆಲಯಗಳು ಕೂಡ ಇವತ್ತು ಅಲ್ಲಲ್ಲಿ ಸ್ಥಾಪನೆಯಾಗ್ತಾ ಇದ್ದಾವೆ ಅಂತೆ. ಅನೇಕ ಮನೋವಿಜ್ಞಾನಿಗಳು ಹೇಳ್ತಾರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ಬೋಧನೆ ಲೇಖನಗಳನ್ನು ನಾವು ನೋಡ್ತೀವಿ, ಮಾತುಗಳನ್ನು ಕೇಳ್ತಾ ಇದೆ. ಹಾಗಾದರೆ ಎಲ್ಲವನ್ನೂ ಕೂಡ ಮಾಡಬೇಕು ಎಂಬ ಒತ್ತಡದಲ್ಲಿ ಸಿಕ್ಕಿಕೊಂಡು ಏನನ್ನೂ ಕೂಡ ಮಾಡದ ಸ್ಥಿತಿಯಲ್ಲಿ ಇವತ್ತು ನಾವು ಬಂದು ತಲುಪಿದ್ದೇವೆ ಅಂತ. ನಮ್ಮ ಟೇಬಲ್ ಮೇಲೆ ಅನೇಕ ಕೆಲಸಗಳಿರ್ತಾವೆ, ಅಂತಿಮದೊಳಗೆ ಯಾವ್ದು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಯಾವ ಕೆಲಸವನ್ನೂ ಕೂಡ ಮಾಡದೆ ನಾವು ಪಲಾಯನ ಮಾಡ್ತಕ್ಕಂಥ ಅಥವಾ ಪಲಾಯನವಾದಿಗಳಾಗಿ ಆಗ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣವಾಗ್ಯದ ಅಂತೆ. ಅದಕ್ಕಾಗಿಯೇ ಇವತ್ತು ಈ ಒಂದು ಶಾಂತಿಯನ್ನು ಹುಡುಕೋದಕ್ಕಾಗಿ ನಾವು ಹೋಗಬೇಕಾಗ್ಯದ. ಹಾಗಾದರೆ ಈ ಶಾಂತಿ ಅಂದ್ರೇನು? ನೆಮ್ಮದಿ, ಸಂತೋಷ, ಶಾಂತಿ, ತೃಪ್ತಿ, ಹೀಗೆ ಏನೇನೋ ಅರಸಿಕೊಂಡು ನಾವೆಲ್ಲರೂ ಕೂಡ ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತೇವೆ ಅಂತೆ. ಬುದ್ಧನೂ ಕೂಡ ತನ್ನ ಅರಮನೆಯನ್ನು ತೊರಿಬೇಕು ಅಂತಂದರೆ ಈ ಶಾಂತಿ ಮತ್ತು ಪ್ರೀತಿಯನ್ನು ಅರಸಿಕೊಂಡೇ ಆತ ಹೋದ ಅಂತ. ಶಾಂತಿ ಅನ್ನೋದು ಮನಸ್ಸನ್ನು ಲೋಕದ ಎಲ್ಲ ಚಿಂತನೆಗೆ ಒಳಪಡಿಸದೆ ತನ್ನತನದಲ್ಲಿ ಮಗ್ನನಾಗಿರುವುದೇ ಒಂದು ರೀತಿಯೊಳಗೆ ಅದು ಶಾಂತಿಯ ಪ್ರತೀಕ ಅಂತೆ. ಇದನ್ನೇ ನಾವು ನೆಮ್ಮದಿಯ ಗುಟ್ಟು ಸಹ ಅಂತ ಕರೀತೇವೆ. ಜಗತ್ತಿನೊಳಗೆ ಅನೇಕ ಆಗುಹೋಗುಗಳು ನಡೀತಾ ಇರ್ತಾವ, ನಡೀತಕ್ಕಂಥ ಎಲ್ಲ ಆಗುಹೋಗುಗಳಿಗೂ ಕೂಡ ನಮ್ಮನ್ನು ಒಡ್ಡಿಕೊಳ್ಳಲಾರದೆ ನಮ್ಮತನವನ್ನು ನಾವು ಉಳಿಸಿಕೊಳ್ಳುವ ಒಂದು ಸ್ವಭಾವ ಏನೈತಲ್ಲ, ಇದು ನಿಜವಾಗಿರತಕ್ಕಂಥ ಶಾಂತ ಮನೋಸ್ಥಿತಿಯ ಒಂದು ಗುಣ ಅಂತೆ. ಮನಸ್ಸನ್ನು ಮೌನಕ್ಕೆ ಒಳಪಡಿಸ್ಕೊಳ್ಳೋದು ಅಂತೆ. ಆದರೆ ಮೌನಕ್ಕೂ ಮತ್ತು ಶಾಂತಿಗೂ ಕೂಡ ಒಂದು ಅಂತರ್ ಸಂಬಂಧನೂ ಕೂಡ ಅದ, ಅಂತರ್ಭಿನ್ನತೆಯೂ ಕೂಡ ಅದ ಅಂತೆ. ಮೊದಲು ನಾವು ಮೌನವನ್ನು ರೂಢಿಸ್ಕೊಳ್ಬೇಕಾಗ್ಯದ ಅಂತೆ. ಹಾಗಾದರೆ ಮೌನವಾಗಿರ್ತಕ್ಕಂಥವರೆಲ್ಲರೂ ಕೂಡ ಶಾಂತ ಸ್ವಭಾವದವರಾಗಿರ್ತಾರನ್ನೋ ಅಂದರೆ ಇಲ್ಲ, ಬಾಹ್ಯವಾಗಿ ಮೌನವಾಗಿದ್ದರೂ ಕೂಡ ಅಂತರಂಗದಲ್ಲಿ ಅವನಲ್ಲಿ ತುಮುಲುಗಳೇ ಸೃಷ್ಟಿಯಾಗಿರಬಹುದು ಅಂತೆ, ಗೊಂದಲಗಳೂ ಕೂಡ ಇರಬಹುದು, ಯುದ್ಧವೇ ಸೃಷ್ಟಿಯಾಗಿರಬಹುದು ಅಂತೆ. ಆದರೆ ಶಾಂತವಾಗಿರತಕ್ಕಂಥ ಮನೋಸ್ಥಿತಿ ಉಳ್ಳವನ ಮನಸ್ಸಿನೊಳಗೆ ಒಂದು ರೀತಿ ಶಾಂತ ಮಾನಸ ಸರೋವರದ ಹಾಗೆ ಅವನ ಮನಸ್ಸು ಪ್ರಶಾಂತವಾಗಿರಬಹುದು ಅಂತೆ. ಅದಕ್ಕಾಗಿ ಇವತ್ತು ಇಡೀ ಜಗತ್ತು ಶಾಂತಿ ದಿನವನ್ನು, ವಿಶ್ವಶಾಂತಿ ದಿನವನ್ನು ಆಚರಣೆ ಮಾಡ್ತಾ ಇದೆ. ಜಗತ್ತಿನೆಲ್ಲೆಡೆ ಅಶಾಂತಿ
ತಾಂಡವವಾಡ್ತಾ ಇದ್ದಾಗ ಅಥವಾ ಮನಸ್ಸೂ ಕೂಡ ಒಂದು ರೀತಿ ಕಂಪನಕ್ಕೊಳಗಾಗ್ತಾ ಇದ್ದಾಗ ಜಗತ್ತಿನ ಎಲ್ಲ ಮಾನವ ಕುಲದ ಒಳಿತಿಗಾಗಿ ಸೆಪ್ಟೆಂಬರ್ 21, 2022 ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ವಿಶ್ವಶಾಂತಿಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತೆ. ಈ ದಿನ ಏನಾಗ್ತಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಶಾಂತಿ ದಿನದ ನೆನಪಿಗಾಗಿ ನ್ಯೂಯಾರ್ಕ್ ನಗರದ ಯುವನ್ ಪ್ರಧಾನ ಕಚೇರಿಯೊಳಗೆ ಯುನೈಟೆಡ್ ನೇಷನ್ದವರು ಪೀಸ್ ಬೆಲ್ ಅಂಥೇಳಿ ಅವರು ನುಡಿಸ್ತಾರೆ, ಬಾರಿಸ್ತಾರೆ, ಜಗತ್ತಿನೊಳಗೆ ಶಾಂತಿ ನೆಲೆಸಲಿ ಅಂತೆ. ಹಾಗಾದರೆ ಜಗತ್ತಿನೊಳಗೆ ಶಾಂತಿ ಕೆಲವರಿಗೆ ಬೇಡವಾಗಿದೆನು ಅಂತಂದ್ರೆ ಇಲ್ಲ, ಎಲ್ಲರಿಗೂ ಕೂಡ ಶಾಂತಿ ನೆಮ್ಮದಿ ಬೇಕು ಅಂತ. ಎಲ್ಲರೂ ಕೂಡ ಶಾಂತಿ ಮತ್ತು ನೆಮ್ಮದಿಯನ್ನು ಹುಡುಕಿಕೊಂಡೇ ಹೋಗ್ತಕ್ಕಂಥವರು ಅಂತ. ಒಬ್ಬ ಅದ್ಭುತ ಮಹಿಳೆ ಈ ಶಾಂತಿಯ ಕುರಿತು ನೆಮ್ಮದಿಯ ಕುರಿತು ಒಂದು ಮಾತನ್ನು ಹೇಳ್ತಾಳೆ, ಹೆಲನ್ ಕೆಲರ್ ಅಂತಕ್ಕಂಥವಳು. ನಥಿಂಗ್ ಕ್ಯಾನ್ ಬ್ರಿಂಗ್ ಯು ಪೀಸ್ ಬಟ್ ಯುವರ್ ಸೆಲ್ಫ್ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾಳಕ್ಕೆ. ನಿನಗೆ ಶಾಂತಿ ಬೇಕಿದ್ದರೆ ನೀನೇ ತಂದುಕೊಳ್ಳಬೇಕು ಅಂತ. ಶಾಂತಿ ಎನ್ನುವ ಒಂದು ಭಾವ ಏನೈತಲ್ಲ, ಅದು ತರಕಾರಿಯ ಹಾಗೆ ಮಾರ್ಕೆಟ್ನೊಳಗೆ ಸಿಗತಕ್ಕಂಥ ವಸ್ತುವಲ್ಲ ಅಂತೆ. ನೋಡ್ರಿ, ಹೆಲನ್ ಕೆಲ್ಲರ್ ಎಷ್ಟು ಅದ್ಭುತ ಮಹಿಳೆ ಅಂದ್ರೆ, ಈಕೆ ಹುಟ್ಟು ಮೂಕಿ, ಹುಟ್ಟು ಕಿವಿಡಿ ಮತ್ತು ಹುಟ್ಟು ಕುರುಡಿ ಅಂತೆ. ಇಷ್ಟೆಲ್ಲ ಆಗಿದ್ದರೂ ಕೂಡ ಹೆಲನ್ ಕೆಲ್ಲರ್ ಹೇಳ್ತಕ್ಕಂಥ ಈ ಮಾತು ಏನೈತಲ್ಲ, 100ಕ್ಕೆ 100ರಷ್ಟು ಸತ್ಯವಾಗಿರತಕ್ಕಂಥದ್ದು ಅಂತೆ. ಹಾಗಾದ್ರೆ ಶಾಂತಿ ಅನ್ನೋದು ಎಲ್ಲಿ ಹುಡ್ತದ ಅಂದ್ರೆ ಅದು ನಮ್ಮ ಮನಸ್ಸಿನೊಳಗೆ ಹುಡ್ತದ ಅಂತೆ. ಆದ್ರೆ ಮನಸ್ಸಿಗೆ ಒಂದು ನಿರಂತರತೆ ಅದ, ಚಕ್ರದ ಹಾಗೆ ಮನಸ್ಸು ಸದಾ ಕಾಲ ಕ್ರಿಯಾಶೀಲವಾಗಿರ್ತದೆ. ನಾವು ಸುಮ್ಮನೆ ಕೂತರೂ ಕೂಡ ಅದು ಕೆಲಸ ಮಾಡ್ತಾ ಇರ್ತದೆ. ನಾವು ಧ್ಯಾನ ಕೂತಿರ್ತೇವೆ ಅಂತ ಅನ್ಕೊಂಡಿರ್ತೇವೆ, ಧ್ಯಾನ ಕೂತಾಗ ನಮ್ಮ ಮನಸ್ಸನ್ನು ನಾವು ಹಿಡಿದಿಟ್ಕೊಂಡಿರ್ತೀವಿ ಅನ್ಕೊಂಡಿರ್ತೇವೆ, ಆದ್ರೆ ಮನಸ್ಸು ಇನ್ನೆಲ್ಲೋ ಹರಿದಾಡಿಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಮನಸ್ಸನ್ನ ನಾವು ಮರ್ಕಟ ಅಂತ ಹೇಳ್ತಾ ಇರ್ತೇವೆ ಅಂತೆ. ಹಾಗಾದ್ರೆ ಹೀಗೆ ನಿರಂತರತೆಯನ್ನು ಒಳಗೊಂಡಿರ್ತಕ್ಕಂಥ ಮನಸ್ಸನ್ನು ಹಿಡಿದು ಯಾವುದೋ ಒಂದು ಪಾತ್ರೆಯಲ್ಲಿಟ್ಟು ತಂಪಾಗಿಸೋದಕ್ಕೆ

ಸಾಧ್ಯ ಇಲ್ಲ ಅಂತೆ, ಅದು ಕೂಡ ನಮ್ಗೆ ಗೊತ್ತಿರಬೇಕು ಅಂತೇಳಿ. ಅದಕ್ಕಾಗಿಯೇ ಈ ಶಾಂತಿ ಮನೋಸ್ಥಿತಿಯನ್ನು ಹೊಂದೋದಕ್ಕೆ ಒಂದು ಸಾಧನ ಬೇಕಾಗ್ತದೆ ಅಂತ. ಸಾಧನ ಇಲ್ಲದೆ ಯಾವುದನ್ನೂ ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಸಾಧನಗಳು ಯಾವುವು ಅಂತಂದ್ರೆ ಧ್ಯಾನ ಅಂತ, ಮೆಡಿಟೇಷನ್ ಮಾಡಬೇಕು ಅಂತ, ಯೋಗವನ್ನು ಮಾಡಬೇಕು ಅಂತ. ಧ್ಯಾನ ಮತ್ತು ಯೋಗದಿಂದ ಶಾಂತಿಯನ್ನು ಪರಿಪೂರ್ಣವಾಗಿ ಸಾಧಿಸದೆ ಹೋದರೂ ಕೂಡ ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನಾದರೂ ಕೂಡ ಸಾಧಿಸೋದಕ್ಕೆ ಸಾಧ್ಯವಾಗ್ತದೆ ಅಂತೆ. ಪ್ರೀತಿ ಶಾಂತಿಯನ್ನು ತಂದುಕೊಡ್ತಕ್ಕಂಥ ಒಂದು ಸಾಧನ ಅನ್ನೋದನ್ನು ಕೂಡ ಅನೇಕ ತತ್ವಶಾಸ್ತ್ರಜ್ಞರು ಹೇಳ್ತಾರೆ. ನಾವು ಜಗತ್ತನ್ನು ಯಾವುದೇ ಬಯಕೆ ಇಲ್ಲದೆ ಪ್ರೀತಿಸೋದು ಅಂತ ಎರಿಕ್ ಫ್ರಮ್ ಅಂತಕ್ಕಂಥವನೊಂದು ಪುಸ್ತಕವನ್ನೇ ಬರೀತಾನೆ. ಪ್ರೀತಿಸುವುದೆಂದರೇನು ಅಂತ, ಹೇಗೆ ಪ್ರೀತಿಸ್ಬೇಕಪ್ಪ ಜಗತ್ತನ್ನು ಅಂತೆ. ವ್ಯಕ್ತಿ ಪ್ರೀತಿ ಬೇರೆ, ಸಮೂಹ ಸಮಷ್ಟಿ ಪ್ರೀತಿ ಬೇರೆ ಅಂತೆ. ವ್ಯಕ್ತಿ ಪ್ರೀತಿ ಸ್ವಾರ್ಥದ ನೆಲೆಯ ಮೇಲೆ ನಿಂತರೆ ಸಮಷ್ಟಿ ಪ್ರೀತಿ ನಿಸ್ವಾರ್ಥದ ಮೇಲೆ ನಿಂತಿರ್ತದೆ. ಯಾರು ಸಮಷ್ಟಿಯನ್ನು ಪ್ರೀತಿಸ್ತಾ ಇರ್ತಾರಲ್ಲ ಅವ್ರು ಶಾಂತವಾಗಿರ್ತಾರ ಅಂತೆ. ಯಾಕೆ ದಾರ್ಶನಿಕರು ಭಾಳ ಶಾಂತವಾಗಿರ್ತಾರ ಅಂದ್ರೆ ಇದೇ ಕಾರಣಕ್ಕೆ, ಅವರ ಪ್ರೀತಿ ವ್ಯಕ್ತಿ ನೆಲೆಯಿಂದ ಸಮಷ್ಟಿ ನೆಲೆಗೆ ಹೋಗಿರ್ತದ ಅಂತೆ. ಅದಕ್ಕಾಗಿ ನೋಡ್ರಿ, ಬುದ್ಧ ಎಲ್ಲರನ್ನೂ ಕೂಡ ಪ್ರೀತಿಸ್ತಾ ಇದ್ದ, ಎಲ್ಲವನ್ನೂ ಕೂಡ ಪ್ರೀತಿಸ್ತಾ ಇದ್ದ ಅಂತೆ. ಅವನ ಪ್ರೀತಿಯ ಪರಿಧಿಯೊಳಗೆ ಎಲ್ಲವೂ ಕೂಡ ಒಳಗೊಳ್ತಾ ಇತ್ತು. ಆದರೆ ನಮ್ಮ ಪ್ರೀತಿಯ ಪರಿಧಿಯೊಳಗೆ ನಾವು ಬೇಕಾಗಿರೋದನ್ನು ಮಾತ್ರ ಒಳಗಿಟ್ಟುಕೊಳ್ತೀವಿ, ಬೇಡವಾಗಿರತಕ್ಕಂಥದ್ದನ್ನು ಪರಿಧಿಯ ಆಚೆಗೆ ಇಟ್ಬಿಡ್ತೀವಿ. ಹೀಗಾಗಿಯೇ ನಮ್ಮ ಮನಸ್ಸಿನೊಳಗೆ ತುಮುಲುಗಳು ಸೃಷ್ಟಿಯಾಗ್ತಾ ಇರ್ತಾವೆ, ನಾವು ಅಶಾಂತಿಯುಳ್ಳವರಾಗ್ತೀವಿ, ಕ್ರೋಧಕ್ಕೊಳಗಾಗ್ತಾ ಇರ್ತೀವಿ ಅಂತೆ. ಅದಕ್ಕಾಗಿಯೇ ಯಾವುದೇ ಮನಸ್ಸಿಗೆ ಪ್ರೀತಿ ಕೊಡುವಷ್ಟು ನೆಮ್ಮದಿಯನ್ನು ಶಾಂತಿಯನ್ನು ಮತ್ತಾವುದೂ ಕೊಡುವುದಿಲ್ಲ. ಪ್ರೀತಿಯಾಗಲಿ ಶಾಂತಿಯಾಗಲಿ ಇನ್ನೊಬ್ಬರ ಮೇಲೆ ಅವಲಂಬಿಸಿಲ್ಲ, ಅದು ನಮ್ಮ ಒಳಗಡೆನೇ ಇದೆ ಅಂತೆ. ಆದರೆ ವಿಚಿತ್ರ ಅಂದರೆ ನಾವು ನಮ್ಮ ಮನಸ್ಸನ್ನು ನಮ್ಮನ್ನು ನಾವು ಪ್ರೀತಿಸುವಷ್ಟು ಇನ್ನಾರನ್ನೂ ಕೂಡ ಪ್ರೀತಿಸೋದಿಲ್ಲ, ಪ್ರೀತಿಸಲು ಸಾಧ್ಯವೂ ಕೂಡ ಇಲ್ಲ, ಮತ್ತು ಪ್ರೀತಿಸಲೂ ಕೂಡ ಬಾರದು. ಒಂದು ಸಿದ್ಧಾಂತವೂ ಕೂಡ ಹೇಳ್ತದೆ, ಯಾವ ಮನುಷ್ಯ ತನ್ನನ್ನು ತಾನು ಹೆಚ್ಚು ಪ್ರೀತಿಸಿಕೊಳ್ಳಲು ಸಾಧ್ಯವೋ ಅದೇ ಪ್ರಮಾಣದಲ್ಲಿ ಅವನಿಗೆ ಜಗತ್ತನ್ನು ಕೂಡ ಪ್ರೀತಿಸೋದಕ್ಕೆ ಬರ್ತದ ಅಂತೆ. ಬುದ್ಧ, ಬಸವಣ್ಣ, ವೇಮನ, ಗಾಂಧೀಜಿ ಇವರೆಲ್ಲರೂ ಕೂಡ ತಮ್ಮನ್ನು ಪ್ರೀತಿಸಿಕೊಂಡ್ರು, ಅದೇ ಪ್ರಮಾಣದೊಳಗೆ ಜಗತ್ತನ್ನು ಪ್ರೀತಿಸಿದರು, ಅದೇ ಪ್ರಮಾಣದೊಳಗೆ ಮನುಕುಲವನ್ನು ಕೂಡ ಪ್ರೀತಿಸಿದರು ಅಂತೆ. ಈ ಹಿನ್ನೆಲೆಯೊಳಗೆ ಒಂದು ಆಂತರಿಕ ಶಾಂತಿ, ಇನ್ನೊಂದು ಬಾಹ್ಯ ಶಾಂತಿ, ಇವೆರಡೂ ಕೂಡ ಇವತ್ತಿನ ಜಗತ್ತಿಗೆ ಬಹಳ ಅವಶ್ಯಕತೆ ಅದ. ಅದಕ್ಕಾಗಿ ನೋಡ್ರಿ, ಒಂದು ದೊಡ್ಡ ಕಾದಂಬರಿನೇ ಜಾಗತಿಕ ಮಟ್ಟದೊಳಗದ, ವಾರ್ ಆ್ಯಂಡ್ ಪೀಸ್ ಅಂತಕ್ಕಂಥದ್ದು, ಯುದ್ಧ ಮತ್ತು ಶಾಂತಿ ಅಂತೆ. ಇವೆರಡೂ ಕೂಡ ಮನುಷ್ಯನಲ್ಲೇ ಮೊದಲು ಪ್ರಾರಂಭವಾಗೋದು, ಆ ನಂತರ ಬಾಹ್ಯ ಜಗತ್ತಿನಲ್ಲಿ ಪ್ರಾರಂಭವಾಗತಕ್ಕಂಥವುಗಳು ಅಂತೆ. ನಾವು ಯುದ್ಧವನ್ನು ಬಿಟ್ಟು ಶಾಂತಿಯನ್ನು ಮೈಗೂಡಿಸಿಕೊಂಡಿದ್ದೇ ಆದರೆ ಜಗತ್ತೆಲ್ಲವೂ ಕೂಡ ಆನಂದಮಯವಾಗ್ತದೆ ಅಂತೆ. ಅದಕ್ಕಾಗಿಯೇ ಕುವೆಂಪು ಹೇಳ್ತಾರಲ್ಲ, ಆನಂದಮಯ ಈ ಜಗರುದಯ ಏತಕ್ಕೆ ಭಯಮಾಣೋ, ಸೂರ್ಯೋದಯ ಚಂದ್ರೋದಯ ದೇವರದಯ ಕಾಣೋ ಅಂತ ಹೇಳ್ತಾರೆ ಅವರು. ಇವೆಲ್ಲವೂ ಕೂಡ ನಡೀತಕ್ಕಂಥದ್ದು ಅದು ಒಂದು ದೈವಿ ಸೃಷ್ಟಿ ನೆಲೆಯೊಳಗೆ. ಆದ್ದರಿಂದ ನಾವು ಮೊದಲು ಆಂತರಿಕ ಶಾಂತಿಯನ್ನು ಹೊಂದಿ ನಂತರದಲ್ಲಿ ನಮ್ಮ ಸುತ್ತಮುತ್ತಲು ಬಾಹ್ಯ ಜಗತ್ತಿನಲ್ಲಿ ಒಂದು ಶಾಂತಿಯನ್ನು ತರುವುದಕ್ಕೆ ನಾವು ನೀವೆಲ್ಲರೂ ಕೂಡ ಪ್ರಯತ್ನಿಸಬೇಕು. ಆ ಪ್ರಯತ್ನ ನಿರಂತರವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ಭಾರತೀಯರು ಶಾಂತಪ್ರಿಯರು, ಶಾಂತಿಯೇ ನಮ್ಮ ಮಂತ್ರ. ಅದಕ್ಕಾಗಿಯೇ ನಾವು ಮಂತ್ರವನ್ನು ಹೇಳುವಾಗ ಅಂತಿಮದಲ್ಲಿ ಶಾಂತಿ ಶಾಂತಿ ಶಾಂತಿ ಅಂಥೇಳಿ ಮೂರು ಸಲ ಹೇಳ್ತಾ ಇರ್ತೀವಿ ನಾವು. ಅಂಥ ಶಾಂತಿಯ ಸ್ವಭಾವ ನಮ್ಮೆಲ್ಲರದೂ ಕೂಡ ಆಗಲಿ, ಜಗತ್ತಿನಲ್ಲಿ ಶಾಂತಿ ವ್ಯಾಪಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನೇ ನೀಡ್ತಾ ಇದ್ದೀನಿ. ನಮಸ್ಕಾರ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಸುನೀತಿ ಪಥ ನಾಟಕ. ನಾಟಕ ಭಗವಂತನನ್ನು ನಂಬಿ. 101 ಕಥೆಗಳ ಆಧಾರಿತ ನಾಟಕದ ಕಥೆಯ ಮೂಲ ಲೇಖಕರು ಜಗನ್ನಾಥ ಜಮಾದಾರ್. ಕಥೆಯನ್ನು ನಾಟಕಕ್ಕೆ ರೂಪಾಂತರಿಸಿದವರು ಎ.ಎನ್. ನಾಗರಳ್ಳಿ. ಕಲಾವಿದರು ಧಾರವಾಡ ಆಕಾಶವಾಣಿ ನಿಲಯದ ಕಲಾವಿದರು.

0: ಒಬ್ಬರು ವಯಸ್ಸಾದ ಮುದುಕ ಮುದುಕಿ ಒಂದು ದಿನ ಮನೆಯಲ್ಲಿ,
1: ಏನ್ ಮಾಡ್ಲಿಕ್ಕತ್ತೀಯ ಅಡಿಗೆ ಮನೆಯೊಳಗ? ಎಷ್ಟು ಹೊತ್ತಾತು ಅಡಿಗೆ ಮನೆ ಬಿಟ್ಟು ಹೊರಗ ಬರುವಲ್ಲಲ್ಲ, ಏನ್ ವಿಶೇಷ?
2: ಅಂತ ವಿಶೇಷ ಏನಿಲ್ರಿ, ಮತ್ತ ಊಟಕ್ಕ ರೊಟ್ಟಿ ಪಲ್ಲೆ ಅನ್ನ ಸಾರು ಎಲ್ಲ ತಯಾರು ಮಾಡ್ಬೇಕಲ್ಲ.
1: ಏನ್ ಇರಾವ್ರಿಬ್ರಿದ್ದೀವಿ, ಇಬ್ರು ಊಟ ತಯಾರಿ ಮಾಡಕ್ ಇಷ್ಟೊತ್ತು ಬೇಕಾ?
2: ಹೌದೌದು, ನೀವ ಅಡಿಗೆ ಮಾಡಿದ್ರ ಅದ್ರ ಅನುಭವ ಆಗ್ತಿತ್ತು. ಎರಡ್ ಹೊತ್ತು ಸೀದಾ ಅಡಿಗೆ ಮನೆಗೆ ಬಂದು ಊಟದ ತಾಟಿನ ಮುಂದ ಕೂತ್ ಬಿಡ್ತಿರಲ್ಲ, ಅಡಿಗೆ ಮಾಡೋ ಕಷ್ಟ ನಿಮ್ಗೊತ್ತಾಗಲ್ ಬಿಡ್ರಿ.
1: ಈ ವಯಸ್ಸಿನ್ಯಾಗ ಅಡಿಗೆ ಮಾಡೋದು ತ್ರಾಸ ಆಕತಿ ಅಂತ ನನಗೂ ಗೊತ್ತೈತಿ. ಅದು ಹಂಗ ನಿನ್ನ ಕಾಡ್ಸಾಕಂತ ಹಂಗ ತಮಾಷೆ ಮಾಡಿದೆ.
2: ಹೌದೌದೌದು, ನಿಮ್ ಊಟ ಉಳಿದ ಕೆಲಸದೊಳಗ ಇತ್ತಿತ್ತಲಾಗ ಮೊಮ್ಮಕ್ಕಳನ್ನ ಮರ್ತ ಬಿಟ್ಟಿರಿ.
1: ಹೌದ್ ನೋಡ, ಬಹಳ ದಿವಸ ಆತು ಮೊಮ್ಮಕ್ಕಳನ್ನ ನೋಡೇ ಇಲ್ಲ.
2: ಮೊಮ್ಮಕ್ಕಳ ಜೀವ ಬಹಳ ನೆನಸಲ್ಕತ್ತೈತಿ. ನೀ ನೋಡ್ಕೊಂಡಾರ ಬರ್ತೀರಿ?
1: ಹೌದೌದು, ಇಲ್ಲೇ ಊರಾಗಿದ್ರು ಹೋಗಾಕ ಆಗವಲ್ತು. ಮಗನ್ ಮನೆ ಒಂದಿಟ್ಟು ದೂರ ಐತಿ, ನನಗೂ ಈಗ ವಯಸ್ಸಾಯ್ತು, ಹೋಗೋದು ಸ್ವಲ್ಪ ಕಷ್ಟನ ಐತಿ. ಆದ್ರೂ ನೀ ಹೇಳ್ತಿ ಅಂತಂದ ಮೇಲೆ ಹೋಗೇ ಬರ್ತೀನಿ.
2: ಹೋಗ್ಬರ್ರಿ ಹೋಗ್ಬರ್ರಿ. ಅಂದಂಗ ಮೊಮ್ಮಕ್ಕಳಿಗೆ ತಿನ್ಲಿಕ್ಕೆ ಏನಾದ್ರೂ ತಗೊಂಡ್ ಹೋಗ್ರಿ. ಹಂಗ ಆಟ ಸಾಮಾನು ತಗೊಂಡ್ ಹೋಗ್ರಿ, ಬರಿ ಕೈಲೆ ಹೋಗ್ಬೇಡ್ರಿ. ಹುಡುಗರು ನೀವು ಹೋದ ಕೂಡ್ಲೆ ಕೈ ನೋಡ್ತಾರೆ.
1: ಹೌದ್ ಹೌದು, ಹಂಗ ಮಾಡ್ತೀನಿ. ಅಂಗಡಿ ಒಳಗ ಸ್ವೀಟು ಆಟ ಸಾಮಾನು ತಗೊಂಡು ಸಿಟಿ ಬಸ್ ಹಿಡಿದು ಹೋಗ್ ಬರ್ತೇನಂತ. ಈಗ ಹೊಂಟ ಬಿಡ್ಲಿ ಹಂಗಾರ ನಾನು.
0: ಹೀಗೆ ಹೇಳಿದ ಮುದುಕ ಸಿಹಿ ತಿಂಡಿ ಆಟದ ಸಾಮಾನು ಮೊದಲಾದವುಗಳನ್ನೆಲ್ಲ ತಗೊಂಡು ಬಸ್ ಹತ್ತಿದ.
3: ಟಿಕೆಟ್ ಟಿಕೆಟ್ ಟಿಕೆಟ್ ತೋಳ್ರಿ. ಸರ್ ನಿಮ್ ಟಿಕೆಟ್ ಆಗಿತ್ತೇನ್ರಿ?
1: ಇಲ್ರಿ, ತಗೋರಿ, ಹಳೆ ಬಸ್ ಸ್ಟ್ಯಾಂಡ್ ಗೆ ಒಂದು ಟಿಕೆಟ್ ಕೊಡ್ರಿ.
3: ತಗೊಳ್ರಿ ನಿಮ್ ಟಿಕೆಟ್ ತಗೊಳ್ರಿ.
1: ಚಲೋ ಆತ್ ಬಿಡ್ರಿ. ಅಯ್ಯ ನಮ್ ಸ್ಟಾಪ್ ಬಂದಾ ಬಿಡ್ತಲ್ಲ, ಬಸ್ ನಿಲ್ಲಿಸ್ರಿ, ಇಳ್ತೀನಿ.
3: ನಿಲ್ತದ ನಿಲ್ತದ, ನಿಂತದ್ ನೋಡ್ರಿ, ನಿಧಾನವಾಗಿ ಇಟ್ಕೊಳ್ರಿ, ನಿಧಾನ.
1: ಹಿಂಗ ಸ್ಟಾಪ್ ಬಂತು.

0: ಬಹಳ ಚೂಟ ಅದಾವ.
1: ಮತ್ರಿ ಅಜ್ಜ ಅಜ್ಜಿ ಅಂದ್ರ ಹುಡುಗರಿಗೆ ಎಲ್ಲಿಲ್ಲದ ಪ್ರೀತಿ ನೋಡ್ರಿ. ನೀವು ತಂದ ಸ್ವೀಟು ಆಟಕಿ ಸಾಮಾನ್ ನೋಡಿ ಹುಡುಗರಂತ್ರು ಸಂತೋಷನ ಡಬಲ್ ಮಾಡ್ಕೊಂಡ್ಬಿಡ್ತಿದ್ವಿ. ಈಗ
0: ಅಯ್ಯೋ ಹುಡುಗರು ಸಾಲಿಗೆ ಹೋಗ್ಯಾವೇನವ?
1: ಹೂರಿ
0: ಸ್ವಲ್ಪ ಹಠ ಮಾಡ್ತಿರ್ಬೇಕಲ್ಲ.
1: ಏ ಇಲ್ಲ ಮಾವರ, ಹಠ ಗಿಟ ಏನ್ ಮಾಡೋದಿಲ್ರಿ ಅವ್ರ.
0: ಹೌದಾ? ಗುಡ್ ಗುಡ್ ಗುಡ್. ಹೌದವ್ವ, ಉಳಿದ ಮಕ್ಕಳಂಗ ಇವರು ಇದ್ರ ಬಾಳ ಚಲೋ. ಆದ್ರ ಹಂಗಂತೇಳಿ ಇವ್ರಿಗೆ ಮೊಬೈಲ್ ಗೀಳು ಇಲ್ಲ ಹೌದಲ್ಲೋ
1: ಮಾವಾರ? ಇಲ್ಲ, ನಾವು ಏನ ಹುಡುಗರ ಕೈಗೆ ಮೊಬೈಲ್ ಸಿಗ್ಲಾರ್ದಂಗ ನೋಡ್ಕೊಂತೀವಿ. ಆದ್ರೂ ಒಮ್ಮೊಮ್ಮ ಕೈ ತಪ್ಪಿ ಸಿಗತೈತಿ ಅವಾಗವಾಗ.
0: ನೋಡುವ, ಮಕ್ಕಳಿಗೆ ಮೊಬೈಲ್ ಗೀಳು ಇಲ್ದಂಗ ನೋಡ್ಕೋಬೇಕು. ಅಂದಂಗ ಅವ್ರ ಅಭ್ಯಾಸ ಅದು ಹೆಂಗ್ ನಡೆದೈತವ?
1: ಅಡ್ಡಿ ಇಲ್ಲ, ಅಭ್ಯಾಸ ಚಲೋ ಮಾಡ್ತಾರಿ. ಮತ್ ನಾನು ಅವಾಗವಾಗ ಅವರಿಗೆ ಅಭ್ಯಾಸ ಹೇಳ್ಕೊಡ್ತೀನಿ ಮಾವ.
0: ಹೌದವ್ವ ಹೌದವ್ವ, ಬರೇ ಸಾಲಿ ಟೆಕ್ಸ್ಟ್ ಮೇಲ್ನ ಅವಲಂಬನ ಆಗಿರಬಾರ್ದು. ಮನೆಯೊಳಗ ಪಾಲಕರು ಸಹಿತ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕವ.
1: ಹೌದ್ ಹೌದ್ರಿ ಮಾವ, ಅದು ಕೆಲಸ ನಡೆಸೇವ್ರಿ. ಮತ್ತೆ ಹುಡುಗರು ಬಹಳ ಇಂಟ್ರೆಸ್ಟ್ ಆಗಿ ಕಲೀಲಿಕ್ಕತ್ತಾರ್ರಿ.
0: ಹೌದಾ? ಅಂದಂಗ ಮಕ್ಕಳಿಗೆ ಅಂತೇಳಿ ಚಲೋ ಪೆನ್ಸಿಲ್ಲು ಅದೆಲ್ಲಾನು ತಗೊಂಡ್ಬಂದಿನವ. ಕೊಡ್ಲಿಕ್ಕೆ ನೆನಪ ಆಗ್ಲಿಲ್ಲ ನೋಡಿ, ತಗಿತೇನ್ ತಡಿ.
1: ಕೊಡ್ರಿ ಕೊಡ್ರಿ ಮಾವರ, ಹುಡುಗರನ್ಕಿ ಇದನ್ನು ನೋಡಿ ಇನ್ನೊಂದಿಷ್ಟು ಖುಷಿ ಪಡ್ತಾರೆ. ತಗೋರಿ. ಯಾಕ್ರಿ
0: ಕಿಸೆ ಒಳಗ ಪೆನ್ನು ಪೆನ್ಸಿಲ್ಲು ಇಲ್ಲೇ ಇಲ್ಲ, ಪರ್ಸು ಸಹಿತಿಲ್ಲ. ಸರಿಯಾಗಿ ನೆನಪ್ ಮಾಡಿ ಇಟ್ಕೊಂಡಿದ್ದೆ.
1: ಇಟ್ಕೊಂಡಿದ್ರಿ? ಇನ್ನೊಂದ್ ಸ್ವಲ್ಪ ನೆನಪ್ ಮಾಡ್ಕೊರಿ ಮಾವ.
0: ಇಲ್ಲವ, ಕಿಸೆ ಒಳಗ ಇಟ್ಟಿದ್ದೆ, ಪರ್ಸು ಜೇಬ್ನಾಗ ಇಲ್ಲ. ಪರ್ಸು ಬಸ್ನಾಗ ಬಿಟ್ಟಿಡ್ದಿನ ಏನೋ, ಅದ ಕೂಡ ಅವು ಸ್ವೀಟ್ ಪಾಕಿಟ್ ಇವೆಲ್ಲಾನು ಇತ್ತು. ನಾ ತಡಿ ಬಾ, ನಾನು ಆಟೋ ಹತ್ತಿ ಬಸ್ ಸ್ಟ್ಯಾಂಡ್ ಕಡೆ ಬರ್ತೀನಿ. ಪರ್ಸು ಇದೆಲ್ಲಾನು ನೋಡ್ಕೊಂಡು ತಗೊಂಡು ಬರ್ತೀನಿ. ಬರ್ತೀನಿ ತಡಿ
1: ಬಾರಿ.
0: ಮರೆತು ಬಂದ ಸಾಮಾನು ನೆನಪಾಗಿ ಮುದುಕ ಆಟೋ ಹತ್ತಿ ಮತ್ತ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿನ ಕಂಟ್ರೋಲರ್ ಅನ್ನ ಭೇಟಿಯಾದ.
2: ಯಾಕ್ರಿ ಅಜ್ಜಾರ, ಯಾಕ ಬಹಳ ಗಾಬರಿ ಆಗಿರಲ್ಲ? ಯಾಕ ಏನು ಈ ಅಲ್ರಿ ಅಜ್ಜಾರ, ಏನು ಅಲ್ಲ ಬೆವರ್ಲಿಕತ್ತೀರಿ? ಹುಡ್ಕೊಂತ ಬಂದಿರಲ್ರಿ, ಏನಂತ ಸಮಸ್ಯೆ?
0: ನಾನು ನಮ್ಮ ಮನೆ ಬಸ್ ಸ್ಟಾಪ್ ನಿಂದ ಬಸ್ ಹತ್ತಿ ನಮ್ಮ ಮಗನ ಮನೆ ಹತ್ತಿರ ಇರೋ ಬಸ್ ಸ್ಟಾಪ್ ಗೆ ಇಳ್ಕೊಂಡೆ. ನಾನು ಟಿಕೆಟ್ ತಗಸಕ್ಕಂತ ಪರ್ಸ್ ತೆಗೆದು ರೊಕ್ಕ ಕೊಟ್ಟು ಬಸ್ ಇಳಿಯುವಾಗ ಪರ್ಸು ಮತ್ತ ಸ್ವೀಟ್ ಆಟಿಕೆ ಸಾಮಾನು ನೆನಪಾರಿ ಬಸ್ ನೊಳಗ ಬಿಟ್ಟಿಳಿದ್ ಬಿಟ್ಟೇನ್ರಿ. ನಾ ಹತ್ತಿದ ಬಸ್ ಟಿಕೆಟ್ ಈಗ ಇಲ್ಲೈತ್ ನೋಡ್ರಿ. ಇದು ಯಾವ ಬಸ್ ಇಂದು, ಅದ್ರ ಕಂಡಕ್ಟರ್ ಯಾರು ಅಂತ ಹೇಳ್ತೇನೆ.
2: ಏನ್ರಿ ಆಚಾರ ತೋಡ್ರಿ ಅದಾರ? ಏನ್ ಕಾಜಿ ಮಾಡ್ಬೇಡ್ರಿ, ನೀವೇನ್ ಹತ್ತಿದ್ರಲ್ಲ ಬಸ್ ಈಗ ಸ್ಟ್ಯಾಂಡಿಗೆ ಬರ್ತೈತಿ, ಸದ್ಯ ಬರ್ತೈತಿ.
0: ಹೌದಾ?
2: ಅಲ್ಲಿ ಕಂಡಕ್ಟರ್ ಇರ್ತಾರ, ಆ ಕಂಡಕ್ಟರ್ ನೀವ್ ಎನ್ಕ್ವೈರ್ ಮಾಡ್ಬೇಕು ನೋಡ್ರಿ. ಅವ್ರನ್ನ ವಿಚಾರಿಸಿದ್ರಂದ್ರೆ ಬರೋಬ್ಬರಿ ನಿಮ್ದೆಲ್ಲ ಸಾಮಾನು ಸಿಗ್ತಾವ. ಚಿಂತೇನವ?
0: ಚಲೋ
2: ಹೋಗ್ಬರ್ರಿ.
0: ಬರ್ತೀನಿ ಬರ್ತೀನಿ. ಕಂಡಕ್ಟರ್ ಸಾಹೇಬ್ರ, ನಾನು ಬಸ್ ನೊಳಗ ಪರ್ಸ್ ಬಿಟ್ಟಿಳ್ದೇನ್ರಿಪ್ಪ, ಅದು ನಿಮ್ಗೇನಾರ ಸಿಕ್ಕತ್ತೇನ್ರಿ?
3: ಹಾ ಹಾ ಯಜಮಾನ್ರ, ಒಂದ್ ಪರ್ಸ್ ಸಿಕ್ಕೈತಿ ಖರೆ, ಆದ್ರೆ ಅದ ನಿಮ್ದ ಅಂತ ಹ್ಯಾಂಗ್ ಕೇಳೋದು? ಅದಕ್ಕೇನಾದ್ರೂ ಸಾಕ್ಷಿ ಬೇಕಲ್ಲ.
0: ಸಾಕ್ಷಿ ಬೇಕ್ರ? ಹಾ ತಡೀರಿ, ಪರ್ಸ್ ನೊಳಗ ಒಂದು ದೇವರ ಫೋಟೋ ಐತಿ, ಅದ ಸಾಕ್ಷಿ ಸಾಕಲ್ರಿ ಕಂಡಕ್ಟರ್ ಸಾಹೇಬ್ರ. ಅದು ಅಲ್ದ ಆ ಫೋಟೋದಿಂದ ಒಂದು ಕತೆನ ಐತ್ರಿ ದೊಡ್ಡದು.
3: ಏನ್ರಿ ಅದು ಕತೆ, ಲಘು ಲಘು ಹೇಳ್ರಿ, ನಾ ಮಾತು ಇನ್ನೊಂದು ಟ್ರಿಪ್ ಡ್ಯೂಟಿ ಮಾಡ್ಬೇಕಿಲ್ಲೇ.
0: ಆತ ಆತು ಕೇಳ್ರಿ, ಹೇಳ್ತೀನಿ. ಈ ಪರ್ಸನ್ ನಮ್ಮಪ್ಪ ಕೊಟ್ಟದ್ದು, ಅದ್ರೊಳಗ ನಂದು ಫೋಟೋ ಇಟ್ಟಿದ್ದೆ ಮೊದಲ.
3: ಮತ್ ಪರ್ಸ್ ಒಳಗ ನಿಮ್ ಫೋಟೋ ಇಲ್ಲಲ್ಲ ಇಲ್ಲೇ, ಆ ಫೋಟೋ ಯಾಕೆ ತೆಗದ್ರಿ?
0: ಕಂಡಕ್ಟರ್ ಸಾಹೇಬ್ರ, ನನ್ ಲಗ್ನ ಆದ್ಮೇಲೆ ಅದಕ್ಕ ನಮ್ಮಿಬ್ರದು ಗಂಡ ಹೆಂಡತಿ ಫೋಟೋ ಹಾಕೊಂಡಿದ್ದೆ.
3: ಲಗ್ನ ಆದ್ಮೇಲೆ ನಿಮ್ ಫೋಟೋ ತೆಗೆದು ಹಾಕಿದ್ರೆ?
4: ಮತ್ತೆ ಜೋ ಫೋಟೋ ಹಾಕಿದ್ರೇನು? ಇಲ್ರಿ, ನನ್ ಕತೆ ಪೂರಾ ಕೇಳ್ರಿ.

0: ನಿಮ್ಗೆಲ್ಲ ಅರ್ಥ ಕತೆ.
1: ಆತ ಆತ ಹೇಳ್ರಿ ಹೇಳ್ರಿ ಲಗುನ ನಿಮ್ ಕತೆ.
0: ಲಗ್ನ ಆಗಿ ಸ್ವಲ್ಪ ದಿವಸದಾಗ ಮಕ್ಕಳ ಆದೂರ್ಯ. ಅದಕ್ಕ ನನ್ನ ಹೆಂಡತಿ ಫೋಟೋ ತೆಗೆದು ಮಕ್ಕಳ ಫೋಟೋ ಹಾಕಿದೆ.
1: ಹಂಗಾರ ಪೋರ್ಸೊಳಗ ಮಕ್ಕಳ ಫೋಟೋ ಇರ್ಬೇಕಿತ್ತಲ್ಲ.
0: ಇಲ್ಲ ಇಲ್ಲ ಕೇಳ್ರಿ, ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಲಗ್ನ ಮಾಡಿದೆ. ಅದ್ರೊಳಗ ಒಬ್ಬವ ದೂರದ ಊರಿನೊಳಗ ತನ್ನ ಹೆಂಡತಿ ಮಕ್ಕಳು ಕೂಡ ಇದ್ದಾನೆ. ಇನ್ನೊಬ್ಬ ಇದ ಊರಿನೊಳಗ ನಮ್ಮ ಮನೆಯಿಂದ ದೂರ ಇದ್ದಾನೆ.
1: ದೂರ ಇದ್ರೆ ಏನಾತ, ಫೋಟೋ ಎದಕ್ಕೆ ತೆಗೆದ್ರಿ?
0: ನನ್ನ ಹೆಂಡತಿಗೆ ಬಹಳ ವಯಸ್ಸಾಗಿದೆ, ನಮ್ಮನ್ನ ಬಿಟ್ಟು ಎಲ್ಲರೂ ದೂರ ಹೋಗಿದ್ರಿಂದ ದೇವ್ರಷ್ಟ ನಮ್ಮನ್ನ ಎಂದೂ ಬಿಟ್ಟು ದೂರ ಹೋಗುವುದಿಲ್ಲ ಅಂತ ಅಂದ್ಕೊಂಡು ದೇವ್ರ ಫೋಟೋ ಇಟ್ಟೇನ್ರಿಪ್ಪ.
1: ಸಾಕು ಬಿಡ್ರಿ ಯಜಮಾನ್ರ, ನಿಮ್ ಕತೆ ಕೇಳಿದೆ. ನಿಮ್ ಪರ್ಸ್ ಒಳಗಿಂದ ದೇವ್ರ ಫೋಟೋನ ಎಲ್ಲಾ ಕತೆ ಹೇಳಿಕತ್ತೈತಿ. ಈ ಪರ್ಸಿನ ಮಾಲೀಕರು ನೀವ ಅಂತ ಗೊತ್ತಾಗ್ತದ. ತಗೊಳ್ರಿ ನಿಮ್ ಪರ್ಸ್.
0: ದೇವ್ರು ನಿಮಗ ಒಳ್ಳೇದನ್ ಮಾಡ್ಲಿರಪ್ಪ, ನೀವು ಬಹಳ ಪ್ರಾಮಾಣಿಕರಿದ್ರಿ. ಆ ಪರ್ಸ್ ನೊಳಗ ರೊಕ್ಕಾನೂ ಇತ್ತು, ಆದ್ರ ನೀವು ಅದಕ್ಕ ಆಸೆ ಪಡ್ಲಾರ್ದ ಪ್ರಾಮಾಣಿಕವಾಗಿ ನನ್ನ ಪರ್ಸ್ ವಾಪಸ್ ಕೊಟ್ಟದ್ದಕ್ಕ ನಿಮಗ ಮೆನಿ ಮೆನಿ ಥ್ಯಾಂಕ್ಸ್. ನಿಮ್ ಈ ಗುಣ ಆದರ್ಶಮಯವಾದದ್ದು, ಅನುಕರಣೀಯವಾಗೈತಿ.
1: ಅಲ್ಲ ಯಜಮಾನ್ರ, ನನ್ನನ್ನು ನೀವು ಕ್ಷಮಿಸ್ರಿ. ನಿಮ್ ಪರ್ಸ್ ಕೊಡ್ಲಿಕ್ಕೆ ಇಲ್ಲದೆಲ್ಲ ಪ್ರಶ್ನೆ ಮಾಡಿ ಸಂಶಯ ಮಾಡಿ ನಿಮ್ಗೆ ಮನ್ಸಿಗೆ ನೋವು ತಂದೆ ಕಾಣದ, ನನ್ಗೆ ಕ್ಷಮ ಮಾಡ್ರಿ.
0: ಇಲ್ಲ ಇಲ್ಲ, ನಿಮ್ಮಂತವ್ರು ಇರೋದು ಬಹಳ ವಿರಳ. ದೇವ್ರು ನಿಮಗ ಒಳ್ಳೇದ್ ಮಾಡ್ಲಿ, ನಾ ಇನ್ನ ಬರ್ತೀನ್ರಪ್ಪ.
1: ಯಜಮಾನ್ರ ಇಲ್ಲಿ ಕೇಳ್ರಿ, ನಿಮ್ ಪರ್ಸಿನ ಕತೆ ಒಂದು ಸತ್ಯ ಹೇಳ್ತದ.
0: ಅದು ಯಾವ ಸತ್ಯ ಹೇಳ್ತೈತ್ರಿ ನನ್ ಪರ್ಸಿನ ಕತೆ?
1: ನೋಡ್ರಿ ಇಲ್ಲೇ ಎಲ್ಲಾರೂ ನಮ್ಮನ್ ಬಿಟ್ಟು ದೂರ ಹೋಗ್ಬಿಡ್ತಾರ, ಆದ್ರೆ ದೇವ್ರು ನಮ್ಮನ್ನ ಎಂದೂ ಕೈ ಬಿಡೋದಿಲ್ಲ. ಅದಕ್ಕಾಗಿ ನಾವು ಭಗವಂತನ್ನ ಯಾವಾಗ್ಲೂ ನಂಬಬೇಕು, ಅವನ ಜೊತೆ ಸಂಬಂಧ ಗಳಿಸ್ಕೋಬೇಕು. ಅಂದಾಗ ಜೀವನದೊಳಗ ಸುಖ ಸಂತೋಷ ನೆಮ್ಮದಿ ಯಾವಾಗ್ಲೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ.
0: ಅಗ್ರಿ ಕರೆ ಮಾತ್ ಹೇಳಿದ್ರಿ ಕಂಡಕ್ಟರ್ ಸಾಹೇಬ್ರ, ಕರೆ ಮಾತ್ ಹೇಳಿದ್ರಿ, ಒಳ್ಳೇದಾಗ್ಲಿರಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು, ಬರ್ತೀನ್ರಿ.
1: ಹೋಗ್ಬರಿ ಹೋಗ್ಬರಿ.
0: ಹಿಂಗ ಯಾರ ಕೈ ಬಿಟ್ರು ಭಗವಂತ ಕೈ ಬಿಡುವುದಿಲ್ಲ.

0: ಇದುವರೆಗೆ ಸುನೀತಿ ಪಥ ನಾಟಕದಲ್ಲಿ ಭಗವಂತನನ್ನು ನಂಬಿ ನಾಟಕವನ್ನು ಕೇಳಿದಿರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಕುರಿತು ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಡಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರಿಂದ ಸಂದರ್ಶನ ಕೇಳೋಣ.

0: ರೈತ ಬಾಂಧವರೇ, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿ, ಉತ್ತಮ ಮಣ್ಣಿನ ಆರೋಗ್ಯ, ರಾಸಾಯನಿಕ ಮತ್ತು ಪರ್ಯಾಯ ರಸಗೊಬ್ಬರಗಳ ಸಮತೋಲಿತ ಬಳಕೆ, ಪೋಷಕಾಂಶಗಳ ನಿರ್ವಹಣೆ ಇತ್ಯಾದಿಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್ ಬೆಂಗಳೂರು. 5 ದಶಕಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಏಕಮಾತ್ರ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ. ಮಂಗಳ ಉತ್ಪನ್ನಗಳನ್ನು ಬಳಸಿ ಕೃಷಿಯಲ್ಲಿ ನಿರಂತರ ಲಾಭ ಗಳಿಸಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಮಂಗಳಮಯವಾಗಲಿ ನಿಮ್ಮೆಲ್ಲರ ಬದುಕು.
1: ಇವತ್ತು ಸಮತೋಲಿತ ಗೊಬ್ಬರಗಳ ಬಳಕೆ ಕುರಿತು ತಿಳಿಸಲಿಕ್ಕೆ ICRKH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾದಂಥ ಶ್ರೀ NH ಬಂಡಿ ಅವರು ಹಾಗೂ ತೋಟಗಾರಿಕೆ ವಿಜ್ಞಾನಿಯಾದಂಥ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರು ನಮ್ಮೊಂದಿಗಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರಗಳು.
3: ನಮಸ್ಕಾರ
1: ಬಂಡಿ ಅವರೇ. ಈಗ ಈ ಸಮತೋಲನ ಗೊಬ್ಬರಗಳ ಬಳಕೆ ಅಂದ್ರೆ ಏನಂತ ನಮಗೆ ತಿಳಿಸ್ಕೊಡ್ರಿ.
2: ವಿಶೇಷವಾಗಿ ಈ ಒಂದು ವಿಷಯ ಬಹಳ ಪ್ರಮುಖವಾದಂತ ಒಂದು ವಿಷಯ. ಇಲ್ಲಿ ನಾವೇನು ಬೆಳೆಗಳನ್ನ ಬೆಳಿತೀವಿ, ಈ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ನಾವು ಇವತ್ತು ವಿವಿಧ ರೀತಿಯ ಗೊಬ್ಬರಗಳ ಮೂಲಕ ನಾವು ಇವತ್ತು ಬೆಳೆಗಳಿಗೆ ಒದಗಿಸ್ತಾ ಇದ್ದೀವಿ. ಈ ಪೋಷಕಾಂಶಗಳನ್ನ ನಾವು ಸಾವಯವ ರೂಪದಲ್ಲಿ ಒದಗಿಸಬಹುದು ಅಥವಾ ಈ ರಸಗೊಬ್ಬರಗಳ ಒಂದು ರೂಪದಲ್ಲಿನೂ ನಾವು ಈ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ವಿವಿಧ ಬೆಳೆಗಳಿಗೆ ಬೇಕಾದಂತ ವಿವಿಧ ರೀತಿಯ ಪೋಷಕಾಂಶಗಳನ್ನ ಬೆಳೆಗಳಿಗೆ ಬೇಕಾದಂತ ನಿರ್ದಿಷ್ಟ ಪ್ರಮಾಣದಲ್ಲಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಒದಗಿಸೋದು ಬಹಳ ಮುಖ್ಯ. ಸೊ ಆ ಕಾರಣದಿಂದಾಗಿ ಬೆಳೆಗಳಿಗೆ ಬೇಕಾದಂತ ಎಷ್ಟು ಪ್ರಮಾಣದ ಪೋಷಕಾಂಶಗಳು ಅವಶ್ಯಕತೆ ಇರ್ತವೋ ಅಷ್ಟು ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಒದಗಿಸುವುದಕ್ಕ ನಾವಿವತ್ತು ಏನಂತ ಕರಿಬಹುದು ಅಂದ್ರೆ ಸಮತೋಲನವಾದಂತ ಪೋಷಕಾಂಶಗಳನ್ನ ನಾವು ಕೊಡೋದು ಅಂತ ತಿಳ್ಕೋಬಹುದು. ಅದರಲ್ಲೂ ಕೂಡ ಈ ರಸಗೊಬ್ಬರಗಳನ್ನ ನಾವು ಬಳಸುವಂತ ಸಂದರ್ಭದಲ್ಲಿ ಆ ರಸಗೊಬ್ಬರದಲ್ಲಿ ಇರತಕ್ಕಂತ ಪೋಷಕಾಂಶಗಳ ಪ್ರಮಾಣವನ್ನ ಗುರುತಿಸಿಕೊಂಡು ನಮ್ಮ ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟು ಗೊಬ್ಬರವನ್ನ ನಾವು ನಿಗದಿತ ಸಮಯಕ್ಕೆ ಮತ್ತು ಬೆಳೆಗಳಿಗೆ ಬೇಕಾದಂತ ಸಮಯಕ್ಕೆ ಕೊಡೋದಕ್ಕೆ ಇವತ್ತು ನಾವು ಏನಂತ ಕರಿಬಹುದು ಅಂದ್ರ ಸಮತೋಲನವಾದಂತ ರಸಗೊಬ್ಬರಗಳ ಬಳಕೆ ಅಂತ ನಾವು ಇವತ್ತು ಕರಿಬಹುದು.
1: ಸಮತೋಲನ ಗೊಬ್ಬರಗಳ ಅಂದ್ರೇನು ಅಂತ ತಿಳಿಸ್ಕೊಟ್ರಿ. ಸಮತೋಲಿತ ಗೊಬ್ಬರಗಳಿಗೆ ಬೇಕಾಗುವಂತ ಪೋಷಕಾಂಶಗಳು ಅಥವಾ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳು ಎಷ್ಟು ಅಂತ ಸ್ವಲ್ಪ ತಿಳಿಸ್ಕೊಡ್ರಿ.
2: ಇಲ್ಲಿ ಈ ಸಮತೋಲನವಾದಂತ ಪೋಷಕಾಂಶ ಅಥವಾ ಸಮತೋಲನವಾದಂತ ಗೊಬ್ಬರಗಳನ್ನ ನಾವು ಬಳಕೆ ಮಾಡಬೇಕು ಅಂದ್ರೆ ಮೂಲತವಾಗಿ ನಾವು ಬೆಳೆಗಳಿಗೆ ಬೇಕಾಗುವಂತ ಪೋಷಕಾಂಶಗಳ ಸಂಖ್ಯೆ ಎಷ್ಟು ಅನ್ನುವುದನ್ನ ನಾವು ಮೊದಲು ಗುರುತು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ತದನಂತರ ಆ ಪೋಷಕಾಂಶಗಳನ್ನ ಉಳ್ಳಂತ ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದು ಕೂಡ ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ನಮ್ಮ ಒಂದು ಬೆಳೆಗಳಿಗೆ 17 ರೀತಿಯ ಪೋಷಕಾಂಶಗಳನ್ನ ನಾವು ಒದಗಿಸಬೇಕಾಗತ್ತೆ. ಈ 17 ರೀತಿ ಪೋಷಕಾಂಶಗಳಲ್ಲಿ ಪ್ರಮುಖವಾಗಿ ನೈಸರ್ಗಿಕವಾಗಿ ಬರ್ತಕ್ಕಂತ ಕೆಲವೊಂದಿಷ್ಟು ಪೋಷಕಾಂಶಗಳು ಕೂಡ ನಮ್ಮ ಬೆಳೆಗಳಿಗೆ ಅತಿ ಅವಶ್ಯಕ. ಅವುಗಳು ಅಂತಂದ್ರೆ ಜಲಜನಕ, ಇಂಗಾಲ ಮತ್ತು ಆಮ್ಲಜನಕ. ಇವು ನೈಸರ್ಗಿಕವಾಗಿ ಗಾಳಿ ಮತ್ತು ನೀರಿನಿಂದ ಬೆಳೆಗಳಿಗೆ ದೊರೆಯುವಂತ ಪೋಷಕಾಂಶಗಳು. ಇವು ಅಲ್ಲದೆ ನಮ್ಮ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂತ ಪೋಷಕಾಂಶಗಳು. ಇವು ಅಲ್ಲದೆ ನಮ್ಮ ಬೆಳೆಗಳಿಗೆ ಗಂಧಕ ಇರ್ಬೋದು, ಸತುವು ಇರ್ಬೋದು, ಕಬ್ಬಿಣ ಇರ್ಬೋದು, ಇವು ಕೂಡ ಕೆಲವೊಂದಿಷ್ಟು ಪೋಷಕಾಂಶಗಳು ಬಹಳಷ್ಟು ಬೆಳೆಗಳಿಗೆ ಬೇಕಾಗ್ತದೆ. ಇದೇ ಅಲ್ಲದೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗುವಂತ ಪೋಷಕಾಂಶಗಳು ಕೂಡ ಇದಾವು. ಅವು ಯಾವುವು ಅಂತ ನಾವು ನೋಡೋದಾದ್ರೆ ಬೋರಾನ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ತಾಮ್ರ ಇರ್ಬೋದು, ಕಬ್ಬಿಣ ಇರ್ಬೋದು. ಸೊ ಈ ತರ ಬೇರೆ ಬೇರೆ 17 ರೀತಿಯ ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕಾಗ್ತದೆ. ಸೊ ಅದಕ್ಕೆ ವಿವಿಧ ರೀತಿಯ ಪೋಷಕಾಂಶಗಳನ್ನ ನಾವು ಒದಗಿಸಬೇಕು ಅಂತಂದ್ರೆ ನಾವು ಸಮತೋಲನವಾದಂತ ಗೊಬ್ಬರಗಳ ಬಳಕೆಯನ್ನ ಮಾಡಿದಾಗ ಮಾತ್ರ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ಉತ್ತಮವಾದಂತ ಇಳುವರಿಯನ್ನ ಪಡಿಬಹುದು. ಇಲ್ಲಿ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳ ಪ್ರಮಾಣವನ್ನು ನಾವು ನಿಗದಿ ಮಾಡ್ಕೋಬೇಕು ಅಂತಂದ್ರೆ ನಾವು ಮೂಲತವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಲಭ್ಯತೆಯನ್ನು ನೋಡಿಕೊಂಡು ಬೆಳೆಗಳಿಗೆ ಬೇಕಾದಂಥ ಪ್ರಮಾಣವನ್ನು ನೋಡಿಕೊಂಡು ನಾವು ಹಾಕಬೇಕಾದಂಥ ರಸಗೊಬ್ಬರಗಳ ಒಂದು ಪ್ರಮಾಣವನ್ನು ಕೂಡ ನಾವು ನಿಗದಿ ಮಾಡಬೇಕು. ಯಾಕಂದ್ರೆ ರಸಗೊಬ್ಬರದಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಪ್ರಮಾಣ ತಿಳಿದುಕೊಂಡು ತದನಂತರ ನಮ್ಮ ಮಣ್ಣಿನಲ್ಲಿ ಏನದವೋ ಅದನ್ನು ನಾವು ನೋಡಿಕೊಂಡು ಬೆಳೆಗಳಿಗೆ ನಿಗದಿತವಾದಂತಹ ಪೋಷಕಾಂಶಗಳನ್ನು ಕೊಡೋದು ಬಹಳ ಅವಶ್ಯಕ.
1: ಈಗ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಈ ಮಣ್ಣು ಪರೀಕ್ಷೆ ಯಾವಾಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
2: ಇಲ್ಲಿ ಮೂಲತವಾಗಿ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವತ್ತು ಬೆಳೆಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡುವುದರ ಜೊತೆಗೆ ಆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳ ಪ್ರಮಾಣವನ್ನು ನಾವು ಇವತ್ತು ನಾನು ಈಗಾಗಲೇ ಹೇಳಿದಾಗೆ ನಿಗದಿ ಮಾಡಲಿಕ್ಕೆ ಅಂದರೆ ಎಷ್ಟು ಬೇಕು ಪೋಷಕಾಂಶಗಳು ಅನ್ನೋದನ್ನು ನಾವು ನಿಗದಿ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಬೆಳೆಗಳಿಗೆ ಪ್ರಾದೇಶಿಕವಾರು ಇವತ್ತೇನು ಮಾಡಿರ್ತಾರೆ ಅಂತಂದ್ರೆ ರೆಕಮೆಂಡೆಡ್ ಡೋಸ್ ಅಪ್ ಅಂದ್ರೆ ಶಿಫಾರಸು ಮಾಡಿದಂಥ ಪೋಷಕಾಂಶಗಳ ಪ್ರಮಾಣ, ವಿವಿಧ ಬೆಳೆಗಳಿಗೆ ಶಿಫಾರಸು ಮಾಡಿದಂಥ ಪೋಷಕಾಂಶಗಳ ಪ್ರಮಾಣ ಇರುತ್ತ. ಆದ್ರೆ ಅಷ್ಟೇ ನಾವು ಹಾಕ್ಬೇಕು ಅಂತಾನೆ ಇಲ್ಲ. ಇಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ನಮ್ಮ ಮಣ್ಣಿನ ಪರೀಕ್ಷೆಯನ್ನು ನಾವು ಮಾಡಿಕೊಂಡು ನಮ್ಮ ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣವನ್ನ ನಾವು ಕಡಿಮೆ ಇದೆಯೋ ಮಧ್ಯಮ ಇದೆಯೋ ಅಥವಾ ಹೆಚ್ಚಿದೆ ಅಂತ ವರ್ಗೀಕರಣ ಮಾಡಿಕೊಂಡು ಎಲ್ಲಿ ನಮಗೆ ಮಣ್ಣಿನಲ್ಲಿ ಕಡಿಮೆ ಇರುವಂತಹ ಪೋಷಕಾಂಶಗಳು ಇರ್ತವೋ ಆ ಪೋಷಕಾಂಶಗಳನ್ನ ನಾವು ಬೆಳೆಗಳಿಗೆ ಬೇಕಾಗುವಂತ ಪ್ರಮಾಣದಲ್ಲಿ ಇವತ್ತು ನಾವು ಹಾಕ್ಬೇಕಾಗತ್ತೆ. ಅಂದ್ರೆ ಶಿಫಾರಸ್ ಏನ್ ಮಾಡಿರ್ತಾರ ಆ ಶಿಫಾರಸ್ಸಿಗೆ ಹೆಚ್ಚು ಮಾಡೋದಾಗ್ಲಿ ಅಥವಾ ಕಡಿಮೆ ಮಾಡೋದಾಗ್ಲಿ ನಮಗೆ ಯಾವಾಗ ಗೊತ್ತಾಗತ್ತ ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂತ ಲಭ್ಯವಿರುವಂತಹ ಪೋಷಕಾಂಶಗಳ ಪ್ರಮಾಣದ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂತಂದ್ರೆ ಸಾರಜನಕದ ಪ್ರಮಾಣ ನಮ್ಮ ಮಣ್ಣಿನಲ್ಲಿ ಕಡಿಮೆ ಇತ್ತು ಅಂತಂದ್ರೆ ಆ ಒಂದು ಬೆಳೆಗೆ ನಾವು ಏನಾದರೂ ಗೊಬ್ಬರವನ್ನು ಹಾಕಬೇಕಾದಾಗ ನಮಗ ಆ ಕಡಿಮೆ ಇರುವಂತ ಪೋಷಕಾಂಶವನ್ನ ಸ್ವಲ್ಪ ಹೆಚ್ಚು ಮಾಡಿ ಹಾಕಬೇಕಾದಂತ ಒಂದು ಪರಿಸ್ಥಿತಿಯನ್ನ ನಮಗೆ ಬರುತ್ತೆ. ಸೊ ಅದಕ್ಕೆ ಬೆಳೆಗಳಿಗೆ ಇವತ್ತು ಪೋಷಕಾಂಶಗಳನ್ನ ಬೇಕಾದಂತ ಪ್ರಮಾಣದಲ್ಲಿ ಮಾತ್ರ ಇವತ್ತು ಹಾಕ್ಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರು ಕೂಡ ಅದು ಉಪಯೋಗ ಆಗುವುದಿಲ್ಲ ಮತ್ತು ಕಡಿಮೆ ಹಾಕಿದ್ರು ಕೂಡ ನಮಗ ಬೆಳೆ ಇಳುವರಿಯಲ್ಲಿ ಕಡಿಮೆ ಆಗುವುದನ್ನ ಕೂಡ ನಾವು ನೋಡ್ತೀವಿ. ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳಿಗೆ ಪೋಷಕಾಂಶಗಳನ್ನ ನೀಡುವುದರಿಂದ ನಮಗ ಉತ್ತಮವಾದಂತ ಒಂದು ಇಳುವರಿಯನ್ನು ಪಡೆಯಬಹುದು ಮತ್ತು ನಮಗ ಬೇಕಾದಷ್ಟು ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದ್ರಿಂದ ಹೆಚ್ಚಿನ ಖರ್ಚು ಮಾಡದೆ ನಮಗ ಒಳ್ಳೆಯ ಆದಾಯವನ್ನು ಪಡೀಲಿಕ್ಕೆ ಕೂಡ ಇವತ್ತು ಸಹಕಾರಿ ಆಗ್ತದೆ.
1: ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕೊರತೆ ಇದೆ ಅದರ ಮೇಲೆ ಬೆಳೆಗೆ ನೀವು ಪೋಷಕಾಂಶಗಳನ್ನ ಒದಗಿಸಬೇಕು ಅಂತ ಹೇಳಿದ್ರಿ. ಹಾಗಾದ್ರೆ ಈಗ ಮೇಡಮ್ ಸಾಮಾನ್ಯವಾಗಿ ಬೆಳೆಗಳನ್ನ ಯಾವ ಯಾವ ವಿಧವಾಗಿ ವಿಂಗಡಣೆ ಮಾಡಬಹುದು?
3: ಪ್ರಮುಖವಾಗಿ ಕೃಷಿ ಬೆಳೆಗಳನ್ನ ಏಕದಳ ಧಾನ್ಯಗಳು ಮತ್ತೆ ದ್ವಿದಳ ಧಾನ್ಯಗಳು ಮತ್ತೆ ಎಣ್ಣೆ ಕಾಳುಗಳು ಅಂತ ಮಾಡ್ತೀವಿ. ಇನ್ನು ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳು, ಹೂವುಗಳು, ಹಣ್ಣುಗಳು, ತೋಟ್ಪಟ್ಟಿ ಗಿಡಗಳು ಮತ್ತೆ ಸಾಂಬಾರು ಪದಾರ್ಥಗಳು ಅಂತ ಮಾಡ್ತೀವಿ. ಇನ್ನೂ ಕೆಲವೊಂದು ವಿಧ ಅಂತ ಹೇಳೋದಾದ್ರೆ ಔಷಧಿ ಮತ್ತು ಸುಗಂಧ ದ್ರವ್ಯಗಳು ಅಂತ ಹೇಳಿ ನಾವು ಬೆಳೆಗಳನ್ನ ವಿಂಗಡಣೆ ಮಾಡಬಹುದು.
1: ಒಳ್ಳೆಯದು ಬಂಡಿ ಸರ್. ಏಕದಳ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರ ಬಳಕೆ ಬಗ್ಗೆ ಸ್ವಲ್ಪ ತಿಳಿಸ್ರಿ.
2: ಅವಶ್ಯಕವಾಗಿ ಇಲ್ಲಿ ನಾವು ಏಕದಳ ಧಾನ್ಯಗಳು ಅಂತಂತಂದ್ರೆ ಪ್ರಮುಖವಾಗಿ ಯಾವ ಬರ್ತಾವು ಬೆಳೆಗಳು ಅನ್ನೋದನ್ನ ಕೂಡ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಏಕದಳ ಧಾನ್ಯಗಳು ಅಂತಂದ್ರೆ ಒಂದೇ ಕಾಳು ಇರುವಂತ ಬೆಳೆಗಳು, ಅಂದ್ರೆ ಕಾಳನ್ನ ಒಡೆದಾಗ ಎರಡು ಸರಿಯಾದ ಇಬ್ಬಾಗಗಳಾಗದೆ ಇರುವಂತ ಬೀಜ ಏನಿರ್ತಲ್ಲ ಅದನ್ನ ನಾವು ಏಕದಳ ಧಾನ್ಯ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಗೋವಿನ ಜೋಳ ಇರ್ಬೋದು ಅಥವಾ ಜೋಳ ಇರ್ಬೋದು ಅಥವಾ ಗೋಧಿ ಇರ್ಬೋದು ಅಥವಾ ತೃಣಧಾನ್ಯ ಬೆಳೆಗಳಿರ್ಬೋದು, ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇವಕ್ಕೆ ಏಕದಳ ಧಾನ್ಯಗಳು ಅಂತ ಕರಿತೀವಿ. ಈ ಏಕದಳ ಧಾನ್ಯಗಳಿಗೆ ಸಾಮಾನ್ಯವಾಗಿ ನಾವು ಪೋಷಕಾಂಶಗಳನ್ನ ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನ ಹಾಕ್ಬೇಕು ಅಂತ ನೋಡೋದಾದ್ರೆ ಉದಾಹರಣೆಗೆ ನಾವು ಜೋಳವನ್ನೇ ತೆಗೆದುಕೊಂಡು ನೋಡಿದ್ರೆ ಜೋಳದಲ್ಲಿ ಈ ಜೋಳವನ್ನ ಒಣಬೇಸಾಯದಲ್ಲಿ ಬೆಳಿಬಹುದು ಮತ್ತು ನೀರಾವರಿ ಸನ್ನಿವೇಶದಲ್ಲಿ ಕೂಡ ಬೆಳಿಬಹುದು. ಇಲ್ಲಿ ಒಣಬೇಸಾಯದಲ್ಲಿ ಜೋಳವನ್ನ ಬೆಳಿಬೇಕು ಅಂತಂದ್ರೆ ನಮಗೆ 20 ಕೆಜಿಯಷ್ಟು ಸಾರಜನಕವನ್ನ ನಾವು ಹಾಕ್ಬೇಕಾಗತ್ತೆ ಮತ್ತು 10 ಕೆಜಿಯಷ್ಟು ರಂಜಕವನ್ನ ಹಾಕ್ಬೇಕಾಗತ್ತೆ ಮತ್ತು ಒಂದು 6 ಕೆಜಿಯಷ್ಟು ಸತುವಿನ ಸಲ್ಫೇಟ್ ಅನ್ನ ಹಾಕ್ಬೇಕಾಗತ್ತೆ. ಈ 10 ಕೆಜಿ 20 ಕೆಜಿ ಮತ್ತು 6 ಕೆಜಿ ಏನಿದೆ ಶಿಫಾರಸು ಇದೆ, ಈ ಶಿಫಾರಸು ಗೊಬ್ಬರವನ್ನ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೋಡಿಕೊಂಡು ಇದನ್ನ ನಮ್ಮ ಬೆಳೆಗಳಿಗೆ ನಾವು ಒದಗಿಸಬೇಕು. ಅದೇ ರೀತಿಯಾಗಿ ಇದೇ ಜೋಳವನ್ನ ನಾವು ನೀರಾವರಿ ಪ್ರದೇಶದಲ್ಲಿ ಕೂಡ ಬೆಳೆಯೋದಾದ್ರೆ ನೀರಾವರಿಯಲ್ಲಿ ನಾವು ಎಷ್ಟು ಹಾಕ್ಬೇಕು ಸಾರಜನಕದ ಪ್ರಮಾಣ ಒಂದು ಶಿಫಾರಸಿನ ಪ್ರಕಾರ ಅಂದ್ರೆ ಒಂದು 40 ಕೆಜಿಯಷ್ಟು ಸಾರಜನಕವನ್ನು ನಾವು ಹಾಕ್ಬಹುದು. ಒಂದು 30 ಕೆಜಿ

0: ಜಿ ರಂಜಕವನ್ನು ಹಾಕಬಹುದು, ಒಂದು 16 ಕೆಜಿ ಪೊಟ್ಯಾಷಿಯನ್ ಹಾಕಬಹುದು, ಮತ್ತು ಒಂದು 6 ಕೆಜಿ ಸತುವಿನ ಸಲ್ಫೇಟ್ ಅನ್ನ ಹಾಕಬಹುದು. ಈಗೇನು ಸಮತೋಲನ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ, ಇವೇನು ಶಿಫಾರಸ್ ಇರುತ್ತೆ, ಈ ಶಿಫಾರಸ್ಸಿನ ಒಂದು ಪ್ರಮಾಣವನ್ನ ನಮ್ಮ ಮಣ್ಣಿನಲ್ಲಿ ಲಭ್ಯತೆ ಇರುವ ಪೋಷಕಾಂಶಗಳ ಪ್ರಮಾಣವನ್ನ ನಿಗದಿ ಮಾಡಿಕೊಂಡು ಇವತ್ತು ನಾವು ಆ ಬೆಳೆಗಳಿಗೆ ಎಷ್ಟು ಪ್ರಮಾಣ ಬೇಕೋ ಅದನ್ನ ನಾವು ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಜೋಳ ನೋಡಿದ ಮೇಲೆ ನಾವು ಮುಂದೆ ಗೋವಿನ ಜೋಳದ ಬೆಳೆಯನ್ನು ಕೂಡ ನೋಡಿದಾಗ, ಗೋವಿನ ಜೋಳದ ಬೆಳೆಯನ್ನು ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಇವತ್ತು ಬೆಳಿಬಹುದು. ಈ ನೀರಾವರಿಯಲ್ಲಿ ನಾವು ಗೋವಿನ ಜೋಳವನ್ನ ಬೆಳಿಬೇಕು ಅಂತಂದ್ರೆ, ಈ ಗೋವಿನ ಜೋಳಕ್ಕೆ ಬೇಕಾದಂತ ಶಿಫಾರಸು ಮಾಡಿದಂತ ಪೋಷಕಾಂಶಗಳು ಎಷ್ಟಪ್ಪ ಅಂದ್ರೆ, ಒಂದು 60 ಕೆಜಿ ಒಂದು ಎಕರೆಗೆ ಸಾರಜನಕ ಬೇಕು, ಒಂದು ಎಕರೆಗೆ 26 ಕೆಜಿಯಷ್ಟು ನಮಗೆ ಸಾಮಾನ್ಯವಾಗಿ ರಂಜಕ ಬೇಕು, ಒಂದು 26 ಕೆಜಿಯಷ್ಟು ನಮಗೆ ಒಂದು ಎಕರೆಗೆ ಪೊಟ್ಯಾಶ್ ಬೇಕು, ಅದೇ ರೀತಿಯಾಗಿ ಒಂದು ಎಕರೆಗೆ 10 ಕೆಜಿ ಜಿಂಕ್ ಸಲ್ಫೇಟು, ಒಂದು 10 ಕೆಜಿ ಫೆರಸ್ ಸಲ್ಫೇಟು, ಇವು ಶಿಫಾರಸು ಮಾಡಿದಂತ ಪೋಷಕಾಂಶಗಳು. ಇಲ್ಲಿ ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಈ ಸಾರಜನಕದ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ, ನಾವು ನೀರಾವರಿ ಪ್ರದೇಶದಲ್ಲಿ ಏನ್ ಮಾಡಬೇಕು ಅಂದ್ರೆ, ಒಂದು 50%ದಷ್ಟು ಹೆಚ್ಚು ಮಾಡಿ ಹಾಕ್ಬೇಕು. ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಸಾರಜನಕದ ಕೊರತೆ ಇಲ್ಲ, ಜಾಸ್ತಿ ಇದೆ ಅಂತಂತಂದ್ರೆ ನಾವು ಅಲ್ಲಿ ಏನ್ ಮಾಡ್ಬೇಕು, ಜಾಸ್ತಿ ಅಂತ ಇದ್ದಾಗ ನಾವು ಈ ಸಾರಜನಕವನ್ನ 50%ದಷ್ಟು ಕಡಿಮೆ ಮಾಡಿ ಹಾಕ್ಬೇಕು. ಅಂದ್ರೆ ಏನು ಶಿಫಾರಸ್ ಮಾಡಿರ್ತಾರೆ ಆ ಶಿಫಾರಸ್ಸಿಗೆ 50%ದಷ್ಟು ಕಡಿಮೆ ಮಾಡಿ ಹಾಕ್ಬೇಕು. ನಂತರ ಈ ರಂಜಕವನ್ನ ನಾವು ನೋಡೋದಾದ್ರೆ, ರಂಜಕ ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಕೊರತೆ ಇತ್ತಪ್ಪ ಅಂತಂದ್ರ, ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ 25%ದಷ್ಟು ಏನು ಶಿಫಾರಸ್ ಮಾಡಿರ್ತಾರೆ ಆ ಶಿಫಾರಸ್ಸಿಗೆ ಹೆಚ್ಚು ಮಾಡಿ ಹಾಕ್ಬೇಕು. ಒಂದ್ ವೇಳೆ ನಮ್ಮ ಮಣ್ಣಿನಲ್ಲಿ ರಂಜಕದ ಪ್ರಮಾಣ ಜಾಸ್ತಿ ಐತಿ ಅಂದ್ರೆ, ಇಲ್ಲಿ ನಾವು 25%ದಷ್ಟು ಕಡಿಮೆ ಮಾಡಿ ಹಾಕ್ಬೇಕು. ಸೊ ಅದಕ್ಕೆ ಇಲ್ಲಿ ಸಮತೋಲನ ಪೋಷಕಾಂಶಗಳು ಅಂತಂದ್ರೆ ಏನು ಶಿಫಾರಸ್ ಮಾಡಿರ್ತಾರೆ ಮತ್ತು ಮಣ್ಣಿನಲ್ಲಿ ಲಭ್ಯ ಇರುವಂತ ಪೋಷಕಾಂಶಗಳನ್ನ ನಾನು ಈಗಾಗಲೇ ಹೇಳಿದ ಹಾಗೆ, ಹೆಚ್ಚಿದ್ರೆ ಎಷ್ಟು ಕಡಿಮೆ ಮಾಡಬೇಕು, ಕಡಿಮೆ ಇದ್ರೆ ಏನ್ ಮಾಡ್ಬೇಕು ಅನ್ನೋದು ಪ್ರಕಾರ ನೋಡಿಕೊಂಡು ನಾವು ಇವತ್ತು ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಗೋವಿನ ಜೋಳಕ್ಕೆ ಒಣಬೇಸಾಯದಲ್ಲಿ ನಾವು ನೋಡೋದಾದ್ರೂ ಕೂಡ, ಒಣಬೇಸಾಯದಲ್ಲಿ ಒಂದ್ ಎಕರೆಗೆ ನಮಗೆ ಒಂದು 40 ಕೆಜಿಯಷ್ಟು ಸಾರಜನಕ ಬೇಕು ಮತ್ತು ಒಂದು 20 ಕೆಜಿಯಷ್ಟು ರಂಜಕ ಬೇಕಾಗ್ತದೆ, ಒಂದು 10 ಕೆಜಿಯಷ್ಟು ಪೊಟ್ಯಾಶ್ ಕೂಡ ನಮಗೆ ಬೇಕಾಗ್ತದೆ, ಅದೇ ರೀತಿಯಾಗಿ ಒಂದು ಎಕರೆಗೆ 4 ಕೆಜಿಯಷ್ಟು ಜಿಂಕ್ ಸಲ್ಫೇಟ್ ಅನ್ನು ನಾವು ಗೋವಿನ ಜೋಳಕ್ಕೆ ಒಣಬೇಸಾಯದಲ್ಲಿ ಹಾಕ್ಬೇಕಾಗತ್ತೆ. ಇನ್ನು ಪ್ರಮುಖವಾದಂತ ಇನ್ನೊಂದು ಏಕದಳ ಧಾನ್ಯ ಅಂತಂದ್ರೆ ಬೆಳೆ ಅಂತ ನಾವು ನೋಡಿದಾಗ, ಇಲ್ಲಿ ನಮಗೆ ಗೋಧಿ ಕೂಡ ಒಂದು ಪ್ರಮುಖವಾದಂತ ಒಂದು ಏಕದಳ ಬೆಳೆಯಾಗಿದೆ. ಇಲ್ಲಿ ಈ ಗೋಧಿಗೂ ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಬೆಳಿಬಹುದು. ನೀರಾವರಿಯಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ನಾವು ಒಂದ್ ಎಕರೆಗೆ 40 ಕೆಜಿಯಷ್ಟು ಶಿಫಾರಸು ಸಾರಜನಕ ಇರ್ತದ, ಒಂದು 30 ಕೆಜಿಯಷ್ಟು ರಂಜಕ ಶಿಫಾರಸು ಮಾಡಿರ್ತಾರೆ ಒಂದ್ ಎಕರೆಗೆ, ಒಂದು 20 ಕೆಜಿಯಷ್ಟು ಪೊಟ್ಯಾಶ್ ಕೂಡ ಇಲ್ಲಿ ಶಿಫಾರಸು ಮಾಡಿರ್ತಾರೆ. ಸೊ ಅದಕ್ಕೆ ಈ ಬೇಕಾದಂತ ಪೋಷಕಾಂಶಗಳು ನೀರಾವರಿಯಲ್ಲಿ ಇದೆ. ನಂತರ ಒಣಬೇಸಾಯದಲ್ಲಿ ಒಂದ್ ಎಕರೆಗೆ ಗೋಧಿಯನ್ನು ಬೆಳೀಲಿಕ್ಕೆ ನಮಗೆ 20 ಕೆಜಿಯಷ್ಟು ಸಾರಜನಕವನ್ನ ಶಿಫಾರಸು ಮಾಡಿರ್ತಾರೆ. ನಂತರ ಒಂದು 10 ಕೆಜಿಯಷ್ಟು ಫಾಸ್ಫರಸ್ ನಮ್ಮ ಒಂದು ವಲಯಕ್ಕೆ ಒಂದು ಶಿಫಾರಸು ಮಾಡಲಾಗಿದೆ.
1: ಈಗ ಏಕದಳ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರಗಳ ಬಳಕೆ ಹೇಗೆ ಅಂತ ವಿವರವಾಗಿ ತಿಳಿಸಿದ್ರಿ. ಈ ದ್ವಿದಳ ಧಾನ್ಯಗಳ ಬೆಳೆಗೆ ಹೋಗೋಕ್ಕಿಂತ ಮೊದಲು ಮೇಡಮ್, ನೀವು ಮೆಣಸಿನಕಾಯಿ ಹಾಗೂ ಈರುಳ್ಳಿಯಲ್ಲಿ ಯಾವ ರೀತಿಯಾಗಿ ಗೊಬ್ಬರಗಳನ್ನ ಬಳಸಬಹುದು ಅಂತ ಸ್ವಲ್ಪ ತಿಳಿಸಿಕೊಡ್ರಿ.
2: ಖಂಡಿತ, ಈ ಮೆಣಸಿನಕಾಯಿ ಮತ್ತು ಈರುಳ್ಳಿ ಕೂಡ ಏಕದಳ ಧಾನ್ಯಗಳೇ. ಇದು ಈರುಳ್ಳಿಯನ್ನ ನಮ್ಮ ಗದಗ ಜಿಲ್ಲೆಯಲ್ಲಿ ಒಂದು 30,000 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರೆ, ಮತ್ತೆ ಮೆಣಸಿನಕಾಯಿಯನ್ನ ಸುಮಾರು 25-29,000 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರೆ. ಮೆಣಸಿನಕಾಯಿ ಬಗ್ಗೆ ಮಾತಾಡಿದ್ರೆ, ಎಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ ಅಷ್ಟು ಚೆನ್ನಾಗಿ ಇದರ ಒಂದು ಇಳುವರಿಯನ್ನ ನಾವು ಪಡ್ಕೋಬಹುದು. ಶಿಫಾರಸು ಮಾಡಿದ ಪ್ರಕಾರ ಹೇಳೋದಾತಂದ್ರೆ, ಒಂದ್ ಎಕರೆಗೆ 25 ಟನ್ ಆದ್ರೂ ಕೊಟ್ಟಿಗೆ ಗೊಬ್ಬರ ಹಾಕ್ರಿ ಅಂತ ಹೇಳ್ತಾರೆ. ಅಷ್ಟು ಹಾಕಕ್ ಆಗಿಲ್ಲ ಅಂದ್ರೆ ಎಷ್ಟು ಸಾಧ್ಯ ಐತಿ ಅಷ್ಟಾದ್ರೂ ನಾವು ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಲೇಬೇಕು. ಮತ್ತೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ, 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿ ಪೊಟ್ಯಾಷನ್ನ ಶಿಫಾರಸು ಮಾಡಿದೆ. ಇದರನ್ವಯ ನಾವು ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಪೊಟ್ಯಾಷನ್ನ ಕೊಡೋದಾದ್ರೆ, 60 ಕೆಜಿ ಯೂರಿಯಾ, 125 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, 40 ಕೆಜಿ ಪೊಟ್ಯಾಷನ್ನ ಕೊಡಬೇಕಾಗ್ತೈತಿ. ಬಿತ್ತುವಾಗ ಇದರ 50%ರಷ್ಟು ಮಾತ್ರ ಕೊಡಬೇಕು. ಬಿತ್ತಿದ ಒಂದು 45 ದಿವಸಕ್ಕೆ ಉಳಿದ 50%ರಷ್ಟು ನಾವು ಗೊಬ್ಬರವನ್ನು ಮೇಲು ಗೊಬ್ಬರ ಆಗಿ ಗಿಡಗಳಿಗೆ ಕೊಡಬೇಕಾಗ್ತೈತಿ. ಕೆಲವೊಂದ್ಸರಿ ಪೋಷಕಾಂಶಗಳ ಕೊರತೆ ಆದಾಗ, ಅತಿ ಹೆಚ್ಚು ನೀರಾದಾಗ ಅಥವಾ ತುಂಬಾ ಕೀಟಗಳ ಬಾಧೆ ಆದಾಗ ನಾವು ಹೂ ಉದುರೋದನ್ನ ನೋಡ್ತೀವಿ. ಇದರ ಒಂದು ಹತೋಟಿಗಾಗಿ ನಮ್ಮಲ್ಲಿ ತರಕಾರಿ ಸ್ಪೆಷಲ್ ಅಂತಿದೆ. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿರುವಂತ ಒಂದು ತರಕಾರಿಗೆ ಇರುವಂತ ಒಂದು ಲಘು ಪೋಷಕಾಂಶಗಳ ಮಿಶ್ರಣ. ಇದನ್ನ ಬಿತ್ತಿದ 40-60-80 ದಿವಸಕ್ಕೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನ ನೀಗಿಸಬಹುದು. ಜೊತೆಗೆ ಹೂ ಕತ್ತರಿಸಿ ಬೀಳೋದನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಮತ್ತೇನು ಈರುಳ್ಳಿ ಬೆಳೆ ಬಗ್ಗೆ ಹೇಳೋದಾದ್ರೆ ಇದಕ್ಕೂ ಕೂಡ ಪ್ರತಿ ಎಕರೆಗೆ 25 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಿದ್ದಾರೆ. ಆ ಪ್ರಕಾರ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಕೊಡ್ತೀವಿ. ಅದು 50 ಸಾರಜನಕ, 20 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಷನ್ನ ಶಿಫಾರಸು ಮಾಡಿದೆ. ಇದರ ಅನ್ವಯ ನಾವು ಯೂರಿಯಾನ 50 ಕೆಜಿ, ಸಿಂಗಲ್ ಸೂಪರ್ ಫಾಸ್ಫೇಟನ್ನ 120 ಕೆಜಿ ಮತ್ತು ಪೊಟ್ಯಾಷನ್ನ 80 ಕೆಜಿಯಷ್ಟು ಕೊಡಬೇಕಾಗತ್ತೆ. ಬೇಸಲ್ ಡೋಸ್ ಆಗಿ ಇದರ 50 ಕೊಡಬೇಕು. ಆಮೇಲೆ ಬಿತ್ತಿದ 30 ದಿವಸಕ್ಕೆ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ.
1: ಒಳ್ಳೆಯದು. ನೀವು ಮೆಣಸಿನಕಾಯಿ ಹಾಗೂ ಈರುಳ್ಳಿ ಬೆಳೆಯಲ್ಲಿ ಯಾವ ರೀತಿ ರಸಗೊಬ್ಬರಗಳನ್ನು ಬಳಸಬಹುದು ಅಂತ ತಿಳಿಸಿದ್ರಿ ಸರ್. ಈಗ ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅಂತ ಹೇಳ್ರಿ.
0: ಇಲ್ಲಿ ದ್ವಿದಳ ಧಾನ್ಯಗಳು ಅಂತಂದ್ರೆ ಈಗಾಗಲೇ ನಾವು ಏಕದಳ ಧಾನ್ಯದ ಬಗ್ಗೆ ಮಾತಾಡಿದ್ವಿ. ದ್ವಿದಳ ಧಾನ್ಯಗಳು ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಹೆಸರು ಬೆಳೆ ಇರ್ಬೋದು, ಉದ್ದ ಬೆಳೆ ಇರ್ಬೋದು, ಅಥವಾ ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ಅಥವಾ ತೊಗರಿ ಇರ್ಬೋದು, ಅಥವಾ ಕಡಲೆ ಬೆಳೆ ಇರ್ಬೋದು. ಇವು ನಮ್ಮ ಭಾಗದಲ್ಲಿ ಬೆಳೆಯುವಂತ ಕೆಲವು ದ್ವಿದಳ ಧಾನ್ಯಗಳು. ಇಲ್ಲಿ ಹೇಮಾವತಿಯವರು ಹೇಳಿದ ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಬಿತ್ತುವಂತ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ಕೊಡಬೇಕು, ಕೆಲವೊಂದಿಷ್ಟು ಬಿತ್ತಿದ ತದನಂತರ 25-30 ದಿವಸಗಳಿಗೆ ನಾವು ಗೊಬ್ಬರಗಳನ್ನ ಕೊಡಬೇಕು, ಅಥವಾ ಕೆಲವೊಂದಿಷ್ಟು ಪೋಷಕಾಂಶಗಳನ್ನ ನಾವೇನು ರಸಗೊಬ್ಬರಗಳ ಸಿಂಪರಣೆಯನ್ನ ಮಾಡ್ತಾ ಇರ್ತೀವಿ ಅಥವಾ ಕೀಟನಾಶಕಗಳ ಸಿಂಪರಣೆಯನ್ನ ಮಾಡ್ತಾ ಇರ್ತೀವಿ, ಇಂಥ ಸಂದರ್ಭದಲ್ಲಿ ನಾವು ಪೋಲಿಯಾರ್ ಸ್ಪ್ರೇ ಅಂತ ಏನು ಮೇಲುಗೊಬ್ಬರವಾಗಿ ನಾವು ಕೊಡ್ತಾ ಇರ್ತೀವಿ, ಇದನ್ನ ಗಿಡದ ಬಡ್ಡಿಗೆ ಕೊಡಬಹುದು ಅಥವಾ ತದನಂತರ ಅದನ್ನ ಸ್ಪ್ರೇ ಮುಖಾಂತರ ಕೊಡಬಹುದು. ಸೊ ಅದಕ್ಕೆ 2-3 ಹಂತದಲ್ಲಿ ನಾವು ಪೋಷಕಾಂಶಗಳನ್ನ ಗೊಬ್ಬರಗಳ ಮುಖಾಂತರ ನಾವು ಒದಗಿಸಬೇಕಾಗತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ಹೆಸರು ಬೆಳೆಯನ್ನ ನೋಡಿಕೊಂಡಾಗ ಹೆಸರು ಬೆಳೆಯಲ್ಲಿ ನಮ್ಮ ಒಂದು ಒಂದು ವಲಯಕ್ಕೆ ಶಿಫಾರಸು ಮಾಡಿದಂತ ಒಂದು ಪೋಷಕಾಂಶಗಳ ಪ್ರಮಾಣ ಹೆಸರಿನಲ್ಲಿ ವಲಯ 3ಕ್ಕೆ ಮಾಡಿದಂತ ಪೋಷಕಾಂಶಗಳ ಪ್ರಮಾಣ ಎಷ್ಟು ಅಂದ್ರೆ ಸಾರಜನಕ 5 ಕೆಜಿ, ರಂಜಕ 10 ಕೆಜಿ ಮತ್ತು ಗಂಧಕ 8 ಕೆಜಿ. ಇವನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಬಿತ್ತುವ ಸಮಯದಲ್ಲೇನೆ ಕೊಟ್ಬಿಡ್ಬೇಕು. ಅದರಲ್ಲೂ ವಿಶೇಷವಾಗಿ ರಂಜಕ ಇರ್ಬೋದು, ಗಂಧಕ ಇರ್ಬೋದು, ಆಮೇಲೆ ಪೊಟ್ಯಾಷ್ ಇರ್ಬೋದು, ಆಮೇಲೆ ಜಿಂಕ್ ಸಲ್ಫೇಟ್ ಇರ್ಬೋದು ಅಥವಾ ಪೆರಸ್ ಸಲ್ಫೇಟ್ ಇರ್ಬೋದು, ಇವುಗಳನ್ನ ಬಿತ್ತುವಂತ ಸಂದರ್ಭದಲ್ಲೇನೆ ನಾವು ಮೂಲ ಬೇಸಲ್ ಡೋಸ್ ಅಂತ ಏನು ಹೇಳ್ತೀವಿ ಆ ತಳಗೊಬ್ಬರವಾಗಿ ನಾವು ಕೊಡಬೇಕು. ತದನಂತರ ಈ ಸಾರಜನಕ ಗೊಬ್ಬರವನ್ನ 2-3 ಭಾಗಗಳಾಗಿ ಕೆಲವೊಂದಿಷ್ಟು ಬೆಳೆಗಳಿಗೆ ಕೊಡ್ತಾರೆ. ಅಂದ್ರೆ ದೀರ್ಘಕಾಲದ ಬೆಳೆಗಳೇನಂತವಲ್ಲ, ಈ ದೀರ್ಘಕಾಲದ ಬೆಳೆಗಳಿಗೆ ಈ ಸಾರಜನಕವನ್ನ 2-3 ಹಂತಗಳಲ್ಲಿ ಕೊಡ್ತಾರೆ. ಸೊ ಈ ರೀತಿಯಾಗಿ ನಾವು ಹೆಸರಿನಲ್ಲಿ ಕೂಡ ನಿರ್ವಹಣೆ ಮಾಡಬಹುದು. ತದನಂತರ ಉದ್ದಿಗೆ ಬಂದು ನೋಡಿದ್ರೆ ಉದ್ದಿನಲ್ಲಿ ನಮಗೆ ಸಾಮಾನ್ಯವಾಗಿ 1 ಎಕರೆಗೆ 10 ಕೆಜಿ ಸಾರಜನಕ ಬೇಕಾಗ್ತದೆ. ನಂತರ 20 ಕೆಜಿಯಷ್ಟು ರಂಜಕವನ್ನ ಕೂಡ ನಮ್ಮ ಒಂದು ವಲಯಕ್ಕೆ ಶಿಫಾರಸು ಮಾಡಿರ್ತಾರೆ. ಇನ್ನು ಅಲಸಂದಿ ಬೆಳೆ ಬಂದು ನೋಡಿದ್ರೆ ಈ ಅಲಸಂದಿ ಬೆಳೆಗೆ ನಮ್ಮ ವಲಯ 3ಕ್ಕೆ ನೋಡಿದ್ರೆ 5 ಕೆಜಿಯಷ್ಟು 1 ಎಕರೆಗೆ ಸಾರಜನಕ ಬೇಕಾಗ್ತದೆ, 10 ಕೆಜಿಯಷ್ಟು 1 ಎಕರೆಗೆ ರಂಜಕವನ್ನು ಶಿಫಾರಸು ಮಾಡಿರ್ತಾರೆ, ಮತ್ತು ಪೊಟ್ಯಾಷು 5 ಕೆಜಿ ಇರ್ತದೆ. ಇಷ್ಟನ್ನು ನಾವು ಈ ಅಲಸಂದಿ ಬೆಳೆಗೆ 1 ಎಕರೆಗೆ ನಮ್ಮ ಭಾಗದಲ್ಲಿ ಹಾಕಬಹುದು. ತದನಂತರ ಹುರುಳಿಯನ್ನು ನೋಡೋದಾಯ್ತು ಅಂದ್ರೆ ಹುರುಳಿಗೆ ಕೂಡ ನಾವು 4 ಕೆಜಿಯಷ್ಟು ಸಾರಜನಕವನ್ನು ಶಿಫಾರಸು ಮಾಡಿರ್ತಾರೆ, ಮತ್ತು ರಂಜಕವನ್ನ 12 ಕೆಜಿಯಷ್ಟು ರಂಜಕವನ್ನ ಇಲ್ಲಿ ಶಿಫಾರಸು ಮಾಡಲಾಗಿದೆ ನಮ್ಮ ಹುರುಳಿ ಬೆಳೆಗೆ. ಇನ್ನ ನಮ್ಮ ದ್ವಿದಳ ಧಾನ್ಯದಲ್ಲಿ ಇನ್ನೊಂದು ಪ್ರಮುಖ ಬೆಳೆ ಯಾವುದು ಅಂತ ನಾವು ನೋಡೋದಾಯ್ತು ಅಂದ್ರೆ ತೊಗರಿ ಬೆಳೆ. ಈ ತೊಗರಿ ಬೆಳೆಗೆ ಕೂಡ ನಾವು ಸಾರಜನಕ 10 ಕೆಜಿ, ರಂಜಕ 20 ಕೆಜಿ, ಪೊಟ್ಯಾಷು 50 ಕೆಜಿ. ಇಲ್ಲಿ ಕೆಂಪು ಮಣ್ಣೆ ಆಯಿತು ಅಂತಂತಂದ್ರೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದ ಪೊಟ್ಯಾಷನ್ನ ನಾವು ಇವತ್ತು ಹಾಕಬೇಕು. ಯಾಕಂದ್ರೆ ಕೆಂಪು ಮಣ್ಣಿನಲ್ಲಿ ಪೊಟ್ಯಾಷಿನ ಕೊರತೆ ಬಹಳಷ್ಟು ಕಂಡು ಬರುವಂತಹ ಸಂದರ್ಭಗಳು ಇರ್ತವು. ಸೊ ಅದಕ್ಕೆ ಇಲ್ಲಿ ಪೊಟ್ಯಾಷ್ ಕೂಡ ಕೆಂಪು ಮಣ್ಣಿಗೆ ಯಾವುದೇ ಬೆಳೆಗಳಿರಲಿ ಅಲ್ಲಿ ಸರಿಯಾದಂತಹ ಈ ಪೊಟ್ಯಾಷಿನ ಪ್ರಮಾಣವನ್ನ ನಾವು ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ನೋಡಿಕೊಂಡು ನಾವು ಇವತ್ತು ಹಾಕೋದು ಬಹಳ ಒಳ್ಳೆಯದು. ಅದಲ್ಲದೆ ಈ ತೊಗರಿಗೆ 1 ಎಕರೆಗೆ 8 ಕೆಜಿಯಷ್ಟು ಗಂಧಕವನ್ನ ನಾವು ಇವತ್ತು ಬಳಕೆ ಮಾಡಬೇಕಾಗಿದೆ. ಇನ್ನು ಕಡಲೆಗೆ ಬಂದು ನೋಡಿದ್ರೆ ಕಡಲೆ ಬೆಳೆ ಕೂಡ ಒಂದು ನಮ್ಮ ಒಂದು ಜಿಲ್ಲೆಯಲ್ಲಿ ಬೆಳೆಯುವಂತ ಅತ್ಯಂತ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂತ ಅತ್ಯಂತ ಪ್ರಮುಖವಾದಂತ ಒಂದು ಬೆಳೆ. ಈ ಬೆಳೆಗೆ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಬೆಳಿಬಹುದು. ಹೆಚ್ಚಾನ್ ಹೆಚ್ಚು ಇದನ್ನು ಒಣಬೇಸಾಯದಲ್ಲೇನೆ ಬೆಳೀತಾರ. ಹೆಚ್ಚಾನ್ ಹೆಚ್ಚು ಇದು ಶೇಕಡ ಒಂದು 60-70% ಕ್ಷೇತ್ರವನ್ನ ನಮ್ಮ ಒಂದು ಗದಗ ಜಿಲ್ಲೆಯಲ್ಲಿ ನಾವು ಒಣಬೇಸಾಯದಲ್ಲೇನೆ ನೋಡಬಹುದು. ಈ ಒಣಬೇಸಾಯಕ್ಕೆ ನಾವು 1 ಎಕರೆಗೆ 4 ಕೆಜಿಯಷ್ಟು ಸಾರಜನಕವನ್ನು ಹಾಕಬೇಕು ಮತ್ತು 10 ಕೆಜಿಯಷ್ಟು ರಂಜಕವನ್ನು ನಾವು ಇವತ್ತು ಒದಗಿಸೋದು ಬಹಳ ಒಳ್ಳೆಯದು. ಅದೇ ಅಲ್ಲದೆ ಕಡಲೆಗೆ ನೀರಾವರಿಯಲ್ಲಿ ನಾವು ನೋಡೋದಾಯಿತು ಅಂದರೆ 1 ಎಕರೆಗೆ 10 ಕೆಜಿಯಷ್ಟು ಸಾರಜನಕವನ್ನು ಮತ್ತು 20 ಕೆಜಿಯಷ್ಟು ರಂಜಕವನ್ನು 1 ಎಕರೆಗೆ ನಾವು ಶಿಫಾರಸು ಮಾಡೋದನ್ನು ನೋಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಶಿಫಾರಸು ಆಧಾರದ ಮೇಲೆ ಮತ್ತು ಮಣ್ಣಿನ ಒಂದು ಲಭ್ಯತೆ ಮೇಲೆ ನೋಡಿಕೊಂಡು ನಮ್ಮ ಏನು ದ್ವಿದಳ ಧಾನ್ಯಗಳದವು ಈ ದ್ವಿದಳ ಧಾನ್ಯಗಳಿಗೆ ಬಿತ್ತುವಂತಹ ಹಂತದಲ್ಲಿ ಮತ್ತು ತದನಂತರ ಹಂತದಲ್ಲಿ ಕೊಡಬೇಕಾದಂತಹ ಪೋಷಕಾಂಶಗಳನ್ನು ಗುರುತಿಸಿಕೊಂಡು ಅವುಗಳನ್ನ ಸರಿಯಾದ ಸಮಯಕ್ಕೆ ಕೊಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ನಾವು ಸಮತೋಲನವಾದಂತ ಗೊಬ್ಬರದ ಬಳಕೆಯನ್ನ ಮಾಡಿದಂಗೆ ಆಗತ್ತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ.
1: ಒಳ್ಳೆಯದು. ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅನ್ನೋದನ್ನ ಸವಿವರವಾಗಿ ಹೇಳಿದ್ರಿ. ಈಗ ಮೇಡಮ್, ಗದಗ ಜಿಲ್ಲೆಯಲ್ಲಿ ಮಾವು ಮತ್ತು ಗೋಡಂಬಿ ಬೆಳೆಗಳನ್ನ ಸಾಕಷ್ಟು ಜನರು ಬೆಳೀತಾ ಇದ್ದಾರೆ, ಸಾಕಷ್ಟು ಜನ ರೈತರು. ಈಗ ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಗೊಬ್ಬರಗಳ ಸಮತೋಲನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ರಿ.
2: ನೋಡ್ರಿ, ಈಗ ನೀವು ಹೇಳ್ದಂಗ ಗದಗ ಜಿಲ್ಲೆ ಒಳಗೆ ಮಾವು ಒಂದು 1200 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರ, ಮತ್ತು ಗೋಡಂಬಿನ ಸುಮಾರು 500 ಹೆಕ್ಟರ್ ಪ್ರದೇಶದೊಳಗೆ ಬೆಳೆಯಾಕತ್ತಾರ. ಪ್ರಮುಖವಾಗಿ ನಮ್ಮ ಜಿಲ್ಲೆ ಒಳಗಂತಂದ್ರೆ ಒಣಬೇಸಾಯದೊಳಗನ ಈ ಎರಡು ಬೆಳೆಗಳು ಭಾಳ ಚಲೋತ್ನೆ ಬೆಳೆದು ಇಳುವರಿಯನ್ನ ಕೊಡ್ತಿದ್ದಾವೆ. ಮತ್ತು ಇವುಗಳಿಗೆ ಪೋಷಕಾಂಶಗಳನ್ನು ನೀವು ಹೇಳ್ದಂಗೆ ಸಮತೋಲನವಾಗಿ ಹಾಕೋದು ಭಾಳ ಮುಖ್ಯ. ಈಗ ತಿಪ್ಪಿ ಗೊಬ್ಬರ ಅಂತೂ ಹಾಕಲೇಬೇಕು ಪ್ರತಿಯೊಂದು ಗಿಡಕ್ಕೂ. ಅದನ್ನು ಹಾಕುವಾಗ ಹೆಂಗೆ ಮಾಡಬೇಕು? ಈಗ 1 ಕ್ವಿಂಟಲ್ ತಿಪ್ಪಿ ಗೊಬ್ಬರ ತಗೊಂಡಿದ್ವಿ ಗಿಡಗಳಿಗೆ ಹಾಕ್ಲಿಕ್ಕೆ ಅಂತಂದ್ರೆ ಅದಕ್ಕೆ 1 ಕೆಜಿ ಟ್ರೈಕೋಡರ್ಮ ಅಂತ ಸಿಗುತ್ತೆ, ಅದನ್ನ ಹಾಕ್ಬೇಕು. ಅದ್ರ ಜೊತೆಗೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಸಿಗುತ್ತೆ, ಅದನ್ನ ಹಾಕ್ಬೇಕು. ಮತ್ತೆ ಸಾರಜನಕವನ್ನ ಒದಗಿಸುವಂತ ಅಜೋಸ್ಪಿರಿಲಮ್ ಅಂತ ಸಿಗ್ತೈತಿ ಅದನ್ನ, ಅಥವಾ ರೈಸೋಬಿಯಂ ಅಂತ ಸಿಗುತ್ತೆ ಅದನ್ನ. ಪ್ರತಿಯೊಂದನ್ನು 1 ಕೆಜಿ ಹಾಕಿ ಆ ತಿಪ್ಪಿ ಗೊಬ್ಬರವನ್ನ ಪುಷ್ಟೀಕರಿಸಿ ನಾವು ಗಿಡಗಳಿಗೆ ಕೊಡೋದ್ರಿಂದ ನಾವು ಏನು ಶಿಫಾರಸು ಮಾಡಿದ್ದೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಅದರ 25% ಕಡಿಮೆ ಗೊಬ್ಬರಗಳನ್ನು ನಾವು ಹಾಕ್ಬೋದು. ಅಂದರೆ ಆರ್ಗ್ಯಾನಿಕಲಿ ಮಾಡೋರಿದ್ರೆ ಇದನ್ನು ಫಾಲೋ ಮಾಡೋದ್ರಿಂದ ಅತಿ ಹೆಚ್ಚು ಸಾರಜನಕ ರಂಜಕ ಗಿಡಗಳಿಗೆ ಒದಗಿಸ್ದಂಗೆ ಆಗುತ್ತೆ. ಹೀಗೆ ಪ್ರತಿಯೊಂದು ಗಿಡಕ್ಕೆ ಮಾತಾಡೋದಾದ್ರೆ 25 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕು. ಅದ್ರ ಜೊತೆಗೆ ಕೆಲವೊಂದು ಶಿಫಾರಸು ಮಾಡಿದಾರ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಅವುಗಳ ಜೊತೆಗೆ ಲಘು ಪೋಷಕಾಂಶಗಳು ಕೂಡ ಈ ಬೆಳೆಗಳಿಗೆ ಪ್ರಮುಖವಾಗಿ ಬೇಕಾಗತ್ತೆ. ಈ ರಂಜಕ ಪೊಟ್ಯಾಶು ಸಾರಜನಕ ಏನು ಮಾತಾಡ್ತೀವಿ ಇವು ಬೆಳವಣಿಗೆಗೆ ಭಾಳ ಸಹಾಯ ಮಾಡ್ತಾವೆ. ಜೊತೆಗೆ ಪೊಟ್ಯಾಶನ್ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ಬೆಳೆಗೆ ಬರುತ್ತೆ. ಈಗ ಮತ್ತು ಮಾವಿನ ಗಿಡಕ್ಕೆ ಎಷ್ಟು ರೆಕಮೆಂಡ್ ಮಾಡಾರಪ್ಪ ಅಂತಂದ್ರೆ 5 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಸುಮಾರು 160 ಗ್ರಾಮ್ನಿಂದ 792 ಗ್ರಾಮ್ ಯೂರಿಯಾನ ನಾವು ಕೊಡ್ಬೋದು. ಮತ್ತು DAP 195 ಗ್ರಾಮ್ 5 ವರ್ಷದ ಗಿಡಕ್ಕೆ ಬೇಕಾಗ್ತೈತಿ. ಮತ್ತು 1 ವರ್ಷದ ಗಿಡ ಇತ್ತಂದ್ರೆ ಸುಮಾರು 45 ಗ್ರಾಮ್ನಷ್ಟು ನಾವು ಕೊಡಬೇಕಾಗ್ತೈತಿ. ಇನ್ನು ಪೊಟ್ಯಾಶ್ ಇತ್ತಂದ್ರೆ 1ನೇ ವರ್ಷದ ಗಿಡಕ್ಕೆ 115 ಗ್ರಾಮ್ ಕೊಟ್ಟರೆ 5 ವರ್ಷದ ಗಿಡಕ್ಕೆ 564 ಗ್ರಾಮನ್ನು ಕೊಡಬೇಕಾಗ್ತೈತಿ. ಇನ್ನು 5 ವರ್ಷದಕ್ಕಿಂತ ಮೇಲ್ಪಟ್ಟಿರೋ ಗಿಡ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸುಮಾರು 1 ಕೆಜಿಯಷ್ಟು ಯೂರಿಯಾ ಮತ್ತು 250 ಗ್ರಾಮ್ನಷ್ಟು DAP ಮತ್ತು ಪೊಟ್ಯಾಷನ್ನು 700-900 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ ಕೊಡಬೇಕಾಗ್ತೈತಿ. ಇವು ಅಷ್ಟೇ ಅಲ್ಲದೆ ಇವುಗಳನ್ನು ಸಾಮಾನ್ಯವಾಗಿ ಜೂನಲ್ಲಿ ಕೊಡೋದು ಭಾಳ ಉತ್ತಮ. ಅಂದರೆ ಮುಂದೆ ಮಳೆ ಆದಾಗ ಇವೆಲ್ಲ ಕರಗಿ ಗಿಡಗಳಿಗೆ ಸಿಗೋದ್ರಿಂದ ಉತ್ತಮ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಲಘು ಪೋಷಕಾಂಶಗಳು ಬಹಳ ಮುಖ್ಯ. ಈಗ ಹೂ ಬರಬೇಕು ಅಂತಂದ್ರೆ 13045 ಸಿಂಪಡಣೆ ಮಾಡ್ತೀವಿ. ಅದ್ರ ಜೊತೆಗೆ ಮಾವು ಸ್ಪೆಷಲ್ ಅಂತ ಸಿಗುತ್ತೆ. ಇದು ಏನು ಅಂದ್ರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿರುವಂತ ಲಘು ಪೋಷಕಾಂಶಗಳ ಮಿಶ್ರಣ. ಇದರೊಳಗ ತಾಮ್ರ ಇರುತ್ತೆ, ಸತು ಇರುತ್ತೆ, ಕಬ್ಬಿಣ ಇರುತ್ತೆ, ಬೋರಾನ್ ಇರುತ್ತೆ, ಜಿಂಕ್ ಇರುತ್ತೆ. ಇವೆಲ್ಲ ಏನ್ ಮಾಡ್ತಾವು ಅಂತಂದ್ರೆ ಗಿಡಗಳಿಗೆ ಫ್ರೂಟ್ ಬಡ್ ಡಿಫ್ರೆನ್ಸಿಯೇಷನ್ ಅಂತೀವಿ. ಅಂದ್ರೆ ಎಲೆ ಹಂತದಿಂದ ಹೂವಿನ ಹಂತಕ್ಕೆ ಬರಲಿಕ್ಕೆ ಈ ಲಘು ಪೋಷಕಾಂಶಗಳು ಬಹಳ ಮುಖ್ಯ. ಹಾಗಾಗಿ ಇವುಗಳನ್ನ ನಾವು ಶಿಫಾರಸು ಮಾಡಿರೋದು ಮಾವಿನ ಬೆಳೆಗೆ ಅಂದ್ರೆ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡೋದ್ರಿಂದ ಹೂವು ಚೆನ್ನಾಗಿ ಬರುತ್ತೆ, ಪರಾಗಸ್ಪರ್ಶ ಚೆನ್ನಾಗಾಗತ್ತೆ, ಕಾಯಿ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ. ಈ ಮ್ಯಾಂಗೋ ಸ್ಪೆಷಲ್ ಅನ್ನ ನಾವು ಬೆಳಗ್ಗೆ 6 ಬಾರಿ ಸಿಂಪಡಣೆ ಮಾಡ್ಬೇಕಾಗ್ತೈತಿ. ಸೆಪ್ಟೆಂಬರ್ ತಿಂಗಳದಾಗೊಮ್ಮೆ, ಅಕ್ಟೋಬರ್ ತಿಂಗಳದಾಗೊಮ್ಮೆ, ನವಂಬರ್ ಡಿಸೆಂಬರ್ ಅಲ್ಲಿ. ಅದಾದ್ಮೇಲೆ ಈ ಕಾಯಿಗಳು ಮಿಡಿ ಕಾಯಿ ಬಂದಾಗ ಒಂದ್ಸಲಿ ಸಿಂಪಡಣೆ ಮಾಡಬೇಕು. ಕೊನೆಯದಾಗಿ ಸ್ವಲ್ಪ ದೊಡ್ಡ ಗಾತ್ರ ಅಂದ್ರೆ ಡಾರಿಗಾಯ್ ಅಂತ ಕರಿತೀವಿ, ಆ ಹಂತದೊಳಗೆ ಸಿಂಪಡಣೆ ಮಾಡೋದ್ರಿಂದ ಕಾಯಿಗಳು ಉತ್ತಮವಾಗಿ ಬೆಳೆದು ಬಣ್ಣವನ್ನ ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಇನ್ನು ಗೋಡಂಬಿ ಬೆಳೆಯುವುದು ಮಾತಾಡೋದಾತಂದ್ರೆ ಇದಕ್ಕೂ ಕೂಡ ಕೊಟ್ಟಿಗೆ ಗೊಬ್ಬರವನ್ನ ಪ್ರತಿ ಗಿಡಕ್ಕೆ 25 ಕೆಜಿ ಅಷ್ಟು ನಾವು ಕೊಡಬೇಕು. ಮತ್ತೆ ನಾಟಿ ಮಾಡಿದ ತೋಟಗಳು ಇತ್ತು ಅಂತಂದ್ರೆ 1ನೇ ವರ್ಷ 20 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು, 2ನೇ ವರ್ಷ 10 ಕೆಜಿ ಕೊಡ್ಬೋದು. ಕ್ರಮೇಣ ನಮ್ಮಲ್ಲಿ ಸಾಧ್ಯ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಹೆಚ್ಚಿಗೆ ಮಾಡ್ಕೋತ ಹೋಗ್ಬೋದು. ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ 10 ಕೆಜಿ ಆದ್ರೂ ಪ್ರತಿ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು. ಮತ್ತೆ ರಾಸಾಯನಿಕಗಳನ್ನ ಕೊಡೋದಾದ್ರೆ ಯೂರಿಯಾ 1ನೇ ವರ್ಷ 130 ಗ್ರಾಮ್ ಕೊಡ್ಬೋದು, ರಂಜಕ 300 ಗ್ರಾಮ್, ಪೊಟಾಷು 100 ಗ್ರಾಮ್ ಕೊಡ್ಬೇಕು. ಮತ್ತೆ ಇದು 5 ವರ್ಷದ ಬೆಳೆ ಇತ್ತು ಅಂದ್ರೆ 500 ಗ್ರಾಮ್ ಯೂರಿಯಾ, 600 ಗ್ರಾಮ್ ರಂಜಕ, ಮತ್ತೆ 800 ಗ್ರಾಮ್ ಪೊಟ್ಯಾಷನ್ನ ಕೊಡ್ಬೇಕು. 5 ವರ್ಷದ ಮೇಲ್ಪಟ್ಟಿದ ಗಿಡ ಇತ್ತು ಅಂತಂದ್ರೆ 1 ಗಿಡಕ್ಕೆ ಯೂರಿಯಾ 1 ಕೆಜಿ, ರಂಜಕ 1200 ಗ್ರಾಮ್, ಮತ್ತೆ ಪೊಟ್ಯಾಷ 800 ಗ್ರಾಮ್ ಅನ್ನ ಕೊಡ್ಬೇಕು. ಅದ್ರ ಜೊತೆಗೆ ಮಾವು ಸ್ಪೆಷಲ್ ಕೂಡ ನಾವು ಗೋಡಂಬಿ ಬೆಳೆಯಲ್ಲಿ ಉಪಯೋಗಿಸ್ಬೋದು, ಇದು ಕೂಡ ಕಾಯಿ ಕಟ್ಟಲಿಕ್ಕೆ ಸಹಾಯ ಮಾಡುತ್ತೆ.
1: ಒಳ್ಳೆಯದು. ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರಗಳ ನಿರ್ವಹಣೆ ಹೇಗೆ ಅಂತ ತಿಳಿಸಿದ್ರಿ. ಈ ಮಾವು ಮತ್ತು ಗೋಡಂಬಿ ಬೆಳೆಯ ರೈತರು ಇದರ ಉಪಯೋಗವನ್ನ ಪಡ್ಕೊಂತಾರೆ ಅಂತ ತಿಳಿತಾ, ಈಗ ಸರ್ ನೀವು ಏಕದಳ ಮತ್ತು ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರ ಮಾಡಬೇಕು ಅಂತ ಹೇಳಿದ್ರಿ. ಈಗ ಎಣ್ಣೆಕಾಳು ಬೆಳೆಗಳಲ್ಲಿ ಯಾವ ರೀತಿ ಗೊಬ್ಬರಗಳನ್ನ ಸಮತೋಲನವಾಗಿ ಬಳಸಬಹುದು ಅಂತೀರಿ?
0: ಅವಶ್ಯಕವಾಗಿ ಇಲ್ಲಿ ಎಣ್ಣೆಕಾಳು ಬೆಳೆಗಳಿಗೆ ನಾವು ಸಾಮಾನ್ಯವಾಗಿ ಏನು ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಅದಾವಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇಲ್ಲಿ ನಮ್ಮ ಈ ಎಣ್ಣೆಕಾಳು ಬೆಳೆಗಳಿಗೆ ಬೇಕಾಗ್ತವು. ಮತ್ತು ಕೆಲವೊಂದಿಷ್ಟು ಹೆಚ್ಚಿನ ಒಂದು ಪ್ರಮಾಣದ ಪೋಷಕಾಂಶಗಳು ಕೂಡ ಈ ಒಂದು ಬೆಳೆಗಳಿಗೆ ಬೇಕಾಗ್ತದೆ. ಇಲ್ಲಿ ಎಣ್ಣೆ ಕಾಳುಗಳು ಅಂದ್ರೆ ನಮ್ಮ ಒಂದು ಗದಗ ಭಾಗದಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಸಾಮಾನ್ಯವಾಗಿ ಶೇಂಗಾ ಬೆಳೆ ಒಂದು ಪ್ರಮುಖವಾದಂತಹ ಎಣ್ಣೆ ಬೆಳೆಯಾಗಿತ್ತು. ಅದು ಅಲ್ದನ ಕುಸಿಬಿ ಒಂದು ಎಣ್ಣೆ ಕಾಳು ಬೆಳೆಯಾಗಿತ್ತು. ನಂತರ ಸೂರ್ಯಕಾಂತಿ ಕೂಡ ಒಂದು ಪ್ರಮುಖವಾದಂತಹ ಬೆಳೆ. ಅಷ್ಟೇ ಅಲ್ದನೆ ಸೋಯಾಬೀನ್ ಕೂಡ, ಇವತ್ತು ಸೋಯಾ ಅವರೆ ಅಂತ ನಾವೇನು ಹೇಳ್ತೀವಿ, ಈ ಸೋಯಾ ಅವರೆ ಕೂಡ ನಮಗೆ ಒಂದು ಒಳ್ಳೆಯ ಎಣ್ಣೆ ಕಾಳು ಬೆಳೆ ಅಂತ ನಾವು ನೋಡಬಹುದು. ಇಲ್ಲಿ ನಮ್ಮ ಭಾಗದಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನ ನಾವು ನೋಡೋದಾಯ್ತು ಅಂತಂದ್ರೆ ಈ ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ನಮ್ಮ ಒಂದು ಭಾಗದಲ್ಲಿ ಎಷ್ಟು ಶಿಫಾರಸು ಮಾಡಿದ್ದಾರೆ ನಮ್ಮ ಒಂದು ವಲಯ 3ಕ್ಕೆ ಅಂತ ನಾವು ನೋಡೋದಾದ್ರೆ 1 ಎಕರೆಗೆ 7.5 ಕೆಜಿ ಅಷ್ಟು ಸಾರಜನಕವನ್ನ ಶಿಫಾರಸು ಮಾಡಿದರೆ, 18.4 ಕೆಜಿ ಅಷ್ಟು ರಂಜಕವನ್ನ 1 ಎಕರೆಗೆ ಶಿಫಾರಸು ಮಾಡಲಾಗಿದೆ, 10 ಕೆಜಿ ಅಷ್ಟು ಪೊಟ್ಯಾಷನ್ನ ನಮ್ಮ ಒಂದು ವಲಯಕ್ಕೆ ಇವತ್ತು ಶಿಫಾರಸು ಕೂಡ ಮಾಡಲಾಗಿದೆ. ಇಲ್ಲಿ ಈ ಸಾರಜನಕ ರಂಜಕ ಪೊಟ್ಯಾಷು ಏನೈತಲ್ಲ ಇದನ್ನ ಸ್ವಲ್ಪ ತಳಗೊಬ್ಬರವಾಗಿನೇ ನಾವು ಕೊಡೋದು ಬಹಳ ಮುಖ್ಯ ಈ ಒಂದು ಶೇಂಗಾ ಬೆಳೆಗೆ. ಮತ್ತು ಈ ಪೋಷಕಾಂಶಗಳನ್ನ ಒದಗಿಸುವಷ್ಟು ಪ್ರಮಾಣದ ರಸಗೊಬ್ಬರಗಳನ್ನ ನಾವು ಇವತ್ತು ಕೊಡೋದು ಬಹಳ ಮುಖ್ಯ. ಹೆಚ್ಚಿಗೆನೆ ಕೊಡಬಾರ್ದು ಮತ್ತು ಕಡಿಮೆನೆ ಕೊಡಬಾರ್ದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನ, ಇಷ್ಟು ಬೇಕಾದಂತ ಪೋಷಕಾಂಶಗಳನ್ನ ಪೂರೈಸುವಂತ ಗೊಬ್ಬರಗಳನ್ನ ನಾವು ಇವತ್ತು ಹಾಕ್ಬೇಕಾಗತ್ತೆ. ತದನಂತರ ಈ ಶೇಂಗಾ ಬೆಳೆಯಲ್ಲಿ ಏನ್ ಮಾಡೋದು ಅಂತಂದ್ರೆ ಶೇಂಗಾ ಬೆಳೆಗೆ ಗಂಧಕದ ಪ್ರಮಾಣ ಬಹಳ ಅವಶ್ಯಕ. ಅದರಲ್ಲೂ ವಿಶೇಷವಾಗಿ ನಾವು ಏನು ಎಣ್ಣೆ ಕಾಳು ಬೆಳೆಗಳಂತ ನೋಡ್ತೀವಿ, ಈ ಎಣ್ಣೆ ಕಾಳು ಬೆಳೆಗಳಿಗೆ ಗಂಧಕ ಬಹಳ ಮುಖ್ಯ. ಅದರಲ್ಲೂ ಈ ಶೇಂಗಾ ಬೆಳೆಗೆ ಗಂಧಕದ ಪ್ರಮಾಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಸೊ ಅದಕ್ಕೆ ಈ ಗಂಧಕವನ್ನು ಕೂಡ ನಾವು ಎಣ್ಣೆ ಕಾಳು ಬೆಳೆಯಾದಂತ ಶೇಂಗಾಕ್ಕೆ ನಾವು ಹಾಕ್ಬಹುದು. ಇಲ್ಲಿ ನೇರವಾಗಿ ನಾವು ಏನ್ ಮಾಡಬಹುದು ಅಂದ್ರೆ 1 ಎಕರೆಗೆ 200 ಕೆಜಿ ಅಷ್ಟು ಜಿಪ್ಸಮ್ ಗೊಬ್ಬರವನ್ನ ಶೇಂಗಾ ಬೆಳೆಯಲ್ಲಿ ಕೊಂಡಿ ಚುಚ್ಚುವಾಗ ಅಥವಾ ಬಾರಂಗಿ ಚುಚ್ಚುವುದಂತ ನಾವೇನ್ ಹೇಳ್ತೀವಿ ಈ ಸಂದರ್ಭದಲ್ಲಿ ಹಾಕ್ಬೇಕು. ಸಾಮಾನ್ಯವಾಗಿ ಬಿತ್ತನೆ ಮಾಡಿದಂತ 40-45 ದಿನಗಳಿಗೆ ಈ ಜಿಪ್ಸಮ್ ಗೊಬ್ಬರವನ್ನ ನಾವು 1 ಎಕರೆಗೆ 200 ಕೆಜಿ ಅಷ್ಟು ಹಾಕಿದ್ರೆ ನಮಗೇನಾಗತ್ತೆ ಅಂದ್ರೆ ಬಾರಂಗಿ ಚುಚ್ಚೋದು ಕೂಡ ಜಾಸ್ತಿ ಆಗತ್ತೆ, ಮತ್ತು ಭೂಮಿ ಸಡಲ ಆಗತ್ತೆ, ಮತ್ತು ನಮ್ಮ ಬೆಳೆಗೆ ಬೇಕಾದಂತ ಗಂಧಕದ ಪ್ರಮಾಣ ಕೂಡ ನಮ್ಮ ಬೆಳೆಗಳಿಗೆ ದೊರೆತು ತದನಂತರ ನಮಗೇನಾಗತ್ತೆ ಅಂದ್ರೆ ಕಾಳುಗಳು ದಪ್ಪಾಗಿ ನಮ್ಮ ಎಣ್ಣೆ ಅಂಶ ಕೂಡ ಹೆಚ್ಚಾಗುತ್ತೆ. ನಾವೇನು ಔಟಾನ್ ಅಂತ ಕರಿತೀವಿ, ಎಣ್ಣೆ ಔಟಾನ್ ಅಂತ ಕರಿತೀವಿ, ಅದು ಕೂಡ ಹೆಚ್ಚಾಗುತ್ತೆ. ಸೊ ಅದಕ್ಕೆ ಈ ಜಿಪ್ಸಮ್ ಅನ್ನು ಕೂಡ ಬಳಕೆ ಮಾಡೋದು ಬಹಳ ಮುಖ್ಯ ನಮ್ಮ ಶೇಂಗಾ ಬೆಳೆಯಲ್ಲಿ. ಅದು ಅಲ್ಲದೇನೆ ಒಂದು ಎಕರೆಗೆ ಸತುವಿನ ಸಲ್ಪೇಟ್ ಮತ್ತು ಕಬ್ಬಿಣದ ಸಲ್ಪೇಟ್ ಅನ್ನು ಕೂಡ ನಾವು ಒಂದು ಎಕರೆಗೆ 10 ಕೆಜಿಯಷ್ಟು ಸತುವಿನ ಸಲ್ಪೇಟ್ ಮತ್ತು 10 ಕೆಜಿಯಷ್ಟು ಕಬ್ಬಿಣದ ಸಲ್ಪೇಟ್ ಅನ್ನು ಉಪಯೋಗ ಮಾಡೋದು ಕೂಡ ಬಹಳ ಮುಖ್ಯ. ಇನ್ನು ಶೇಂಗಾ ಆದ್ಮೇಲೆ ನಮಗೆ ಇನ್ನೊಂದು ಪ್ರಮುಖ ಎಣ್ಣೆಕಾಳು ಬೆಳೆ ಯಾವುದಪ್ಪ ಅಂದ್ರೆ ಈಗಾಗಲೇ ಹೇಳಿದಾಗೆ ಆ ಕುಸುಬಿ ಕೂಡ ಒಂದು ನಮಗೆ ಎಣ್ಣೆಕಾಳು ಬೆಳೆ. ಈ ಕುಸುಬಿಯನ್ನು ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಬೆಳಿಬಹುದು. ಈ ಒಣಬೇಸಾಯದಲ್ಲಿ ಸಾಮಾನ್ಯವಾಗಿ ಬೆಳಿಬೇಕು ಅಂದ್ರೆ ನಮ್ಮ ಒಂದು ವಲಯಕ್ಕೆ ಶಿಫಾರಸು ಮಾಡಿದಂತ ಒಂದು ಪ್ರಮಾಣ ಎಷ್ಟು ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಸಾರಜನಕವನ್ನು ಒಂದು 16 ಕೆಜಿಯಷ್ಟು ಶಿಫಾರಸು ಮಾಡಿದ್ದಾರೆ ಒಂದು ಎಕರೆಗೆ. ರಂಜಕವನ್ನು ಒಂದು 16 ಕೆಜಿಯಷ್ಟು ಒಂದು ಎಕರೆಗೆ ಶಿಫಾರಸಾಗಿದೆ. ನಂತರ ಒಂದು 5 ಕೆಜಿಯಷ್ಟು ಪೊಟ್ಯಾಶ್ ಕೂಡ ನಮಗೆ ಇಲ್ಲಿ ಶಿಫಾರಸು ಮಾಡಲಾಗಿದೆ. ನಂತರ ಗಂಧಕ ಕೂಡ ಒಂದು ಎಕರೆಗೆ 12 ಕೆಜಿಯಷ್ಟು ಗಂಧಕವನ್ನು ಕೂಡ ಈ ಒಂದು ಕುಸುಬೆ ಬೆಳೆಗೆ ಶಿಫಾರಸು ಮಾಡಲಾಗಿದೆ. ಇದು ಒಣಬೇಸಾಯದಲ್ಲಿ. ಇನ್ನು ನೀರಾವರಿಯಲ್ಲಿ ನಮಗೆ ಎಷ್ಟು ಶಿಫಾರಸು ಮಾಡಲಾಗಿದೆ ಅಂತ ನೋಡೋದಾದ್ರೆ ನಾವು ಸಾರಜನಕ 30 ಕೆಜಿಯಷ್ಟು ನೀರಾವರಿ ಪ್ರದೇಶದಲ್ಲಿ ಒಂದು ಎಕರೆಗೆ ಹಾಕಬೇಕು. ನಂತರ 30 ಕೆಜಿಯಷ್ಟು ಒಂದು ಎಕರೆಗೆ ರಂಜಕವನ್ನು ಹಾಕಬೇಕು. ನಂತರ 16 ಕೆಜಿಯಷ್ಟು ಪೊಟ್ಯಾಷ್ ಗೊಬ್ಬರವನ್ನು ಪೊಟ್ಯಾಷನ್ನು ನಾವು ಇಲ್ಲಿ ಬೆಳೆಗಳಿಗೆ ಹಾಕಬೇಕಾಗತ್ತೆ. ನಂತರ ಗಂಧಕ ಕೂಡ 12 ಕೆಜಿ ಒಂದು ಎಕರೆಗೆ ನೀರಾವರಿ ಪ್ರದೇಶದಲ್ಲಿ ಮತ್ತು ಒಣಬೇಸಾಯ ಪ್ರದೇಶದಲ್ಲಿ ಈ ಸಲ್ಫರನ್ನು 12 ಕೆಜಿಯಷ್ಟು ಹಾಕಬೇಕು. ಅದು ಅಲ್ಲದೆ ಈ ಜಿಂಕ್ ಸಲ್ಫೇಟ್ ಕೂಡ ಬಳಕೆ ಮಾಡೋದು ಈ ಒಂದು ಕುಸುಬೆಯಲ್ಲಿ ಬಹಳ ಮುಖ್ಯ. ಇಲ್ಲಿ ಒಂದು ಎಕರೆಗೆ 6 ಕೆಜಿಯಷ್ಟು ಜಿಂಕ್ ಸಲ್ಫೇಟ್ ಅನ್ನ ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಉಪಯೋಗ ಮಾಡಬಹುದು. ಇದು ಅಲ್ಲದೆ ನಮಗೆ ಇನ್ನೊಂದು ಪ್ರಮುಖ ಎಣ್ಣೆಕಾಳು ಬೆಳೆ ಅಂದ್ರೆ ನಮಗೆ ಸೂರ್ಯಕಾಂತಿ. ಈ ಸೂರ್ಯಕಾಂತಿಗೆ ನಮಗೆ ಬೇಕಾದಂತ ಪೋಷಕಾಂಶಗಳು ಅಥವಾ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಒಣಬೇಸಾಯದಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಸಾರಜನಕವನ್ನ 14 ಕೆಜಿ ಶಿಫಾರಸು ಮಾಡಿದ್ದಾರೆ ಮತ್ತು ನೀರಾವರಿಯಲ್ಲಿ 36 ಕೆಜಿಯಷ್ಟು ಶಿಫಾರಸು ಮಾಡಿದ್ದಾರೆ. ನಂತರ ರಂಜಕವನ್ನು ನಮಗೆ ಎಷ್ಟು ಶಿಫಾರಸು ಮಾಡಲಾಗಿದೆ ಅಂತಂದ್ರೆ ಒಂದು 20 ಕೆಜಿಯಷ್ಟು ಒಣಬೇಸಾಯದಲ್ಲಿ ರಂಜಕವನ್ನು ಒಂದು ಎಕರೆಗೆ ಶಿಫಾರಸು ಮಾಡಿದರೆ ಅದೇ ನೀರಾವರಿಯಲ್ಲಿ ನಾವು ನೋಡೋದಾಯ್ತು ಅಂದ್ರೆ 36 ಕೆಜಿಯಷ್ಟು ರಂಜಕವನ್ನ ನೀರಾವರಿಗೆ ಒಂದು ಎಕರೆದೊಳಗೆ ಶಿಫಾರಸು ಮಾಡಲಾಗಿದೆ. ನಂತರ ಪೊಟ್ಯಾಶ್ ಕೂಡ 14 ಕೆಜಿಯಷ್ಟು ಒಣಬೇಸಾಯದಲ್ಲಿ ಇವತ್ತು ನಮಗೆ ಶಿಫಾರಸಿದೆ. ನಂತರ 24 ಕೆಜಿಯಷ್ಟು ನಮಗೆ ಏನಾಗಿದೆ ಅಂತಂದ್ರೆ ನೀರಾವರಿಯಲ್ಲಿ ಒಂದು ಎಕರೆಗೆ 24 ಕೆಜಿಯಷ್ಟು ಪೊಟ್ಯಾಶ್ ಕೂಡ ಶಿಫಾರಸು ಮಾಡಲಾಗಿದೆ. ಸೊ ಅದಕ್ಕೆ ನಾವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಈ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ನಾವು ಸಮವಾದಂತ ಪ್ರಮಾಣದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೆಳೆಗಳಿಗೆ ಕೊಡೋದು ಬಹಳ ಮುಖ್ಯ. ಅಷ್ಟೇ ಅಲ್ಲದೆ ಈ ಒಂದು ಸೂರ್ಯಕಾಂತಿಗೆ ನೀರಾವರಿಯಲ್ಲಿ ಬೆಳೆಯೋದಾಯ್ತು ಅಂತಂದ್ರೆ ನಮಗೆ ಜಿಪ್ಸಮ್ ಗೊಬ್ಬರ 1 ಎಕರೆಗೆ 40 ಕೆಜಿಯನ್ನು ಕೂಡ ನಾವು ಹಾಕಬಹುದು. ಸೊ ಹಿಂಗೆ ಪ್ರಮುಖವಾದಂತ ಈ ಎಣ್ಣೆಕಾಳು ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳೇನದವಲ್ಲ ಈ ಪೋಷಕಾಂಶಗಳನ್ನ ಮಣ್ಣಿನ ಲಭ್ಯತೆ ಆಧಾರದ ಮೇಲೆಗೆ ಮತ್ತು ನಮ್ಮ ಶಿಫಾರಸು ಮೇರೆಗೆ ನೋಡಿಕೊಂಡು ನಾವು ಹಾಕಬೇಕಾದಂತ ಪೋಷಕಾಂಶಗಳ ಪ್ರಮಾಣವನ್ನ ನಿಗದಿ ಮಾಡಿಕೊಂಡು ಆ ಪೋಷಕಾಂಶಗಳನ್ನ ಪೂರೈಸುವಂತ ರಸಗೊಬ್ಬರಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಆ ರಸಗೊಬ್ಬರಗಳನ್ನ ನಾವು ಸರಿಯಾದ ನಿರ್ದಿಷ್ಟವಾದಂತ ಪ್ರಮಾಣದಲ್ಲಿ ಮಾತ್ರ ಬಳಕೆ ಮಾಡಿದ್ರೆ ಇವತ್ತು ನಮಗೆ ಸಮತೋಲನವಾದಂತ ಪೋಷಕಾಂಶಗಳ ಬಳಕೆಯಾಗಿ ಮಣ್ಣಿನ ಒಂದು ಗುಣಧರ್ಮ ಹಾಳಾಗದಾಗೆ ನಮ್ಮ ಒಂದು ಇಳುವರಿ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಮತ್ತು ನಾವು ಒಂದು ಸ್ಥಿರವಾದ ಇಳುವರಿಯನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಒಳ್ಳೆಯದು. ಈಗ ಒಣ ಬೇಸಾಯದಲ್ಲಿ ಮತ್ತು ನೀರಾವರಿಯಲ್ಲಿ ಎಣ್ಣೆಕಾಳು ಬೆಳೆಗಳಲ್ಲಿ ಯಾವ ರೀತಿ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸ್ಬೋದು ಅಂತ ವಿವರವಾಗಿ ಹೇಳಿದ್ರಿ. ಈಗ ಮೇಡಮ್, ತೋಟಗಾರಿಕೆ ಬೆಳೆಗಳಲ್ಲಿ ಹೂವಿಂದು ಪ್ರಮುಖವಾದ ಪಾತ್ರ, ಹಾಗಾಗಿ ಸೇವಂತಿಗೆ, ಸುಗಂಧರಾಜ, ಚೆಂಡು ಹೂಗಳಿಗೆ ಗೊಬ್ಬರಗಳನ್ನು ಸಮತೋಲನವಾಗಿ ಹೇಗೆ ಬಳಸ್ಬೋದು ಅಂತ ತಿಳಿಸಿಕೊಡ್ರಿ.
2: ಖಂಡಿತ. ಈ ಸೇವಂತಿಗೆ ಬೆಳೆ ನಮ್ಮ ಜಿಲ್ಲೆಯ ಪ್ರಮುಖ ಹೂವಿನ ಬೆಳೆ ಅಂತಲೇ ಹೇಳ್ಬೋದು. ಈ ಬೆಳೆಗೆ ಪ್ರಮುಖವಾಗಿ 1 ಎಕರೆಗೆ ನಾವು ಸುಮಾರು 22 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡ್ತೀವಿ. ಆದರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೊಟ್ಟರೆ ಒಳ್ಳೆಯದು. ಇನ್ನು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡೋದಾದರೆ ಪ್ರತಿ ಎಕರೆಗೆ 15 ಕೆಜಿ ಸಾರಜನಕ, 60 ಕೆಜಿ ರಂಜಕ ಮತ್ತು 40 ಕೆಜಿ ಪೊಟ್ಯಾಷನ್ನು ಶಿಫಾರಸು ಮಾಡಿದ್ದಾರೆ. ಮತ್ತೆ ಇದು ಬೇಸಲ್ ಡೋಸ್ ಆಗಿ ನಾವು ಕೊಡಬೇಕಾಗತ್ತೆ. ಮತ್ತೆ ಬೇರು ಬಿಟ್ಟ ಆದ್ಮೇಲೆ ಅಂದ್ರೆ ಈ ಬೋದುಗಳ ಮೇಲೆ ಸಸಿಗಳನ್ನ ನಾಟಿ ಮಾಡಿ ಒಂದು 15-20 ಸೆಂಟಿಮೀಟರ್ ಎತ್ತರ ಬೆಳೆದಾಗ ಸುಮಾರು 1-1.5 ತಿಂಗಳಿಗೆ ಇಷ್ಟು ಎತ್ತರ ಆಗ್ತಾವ. ಅವುಗಳ ತುದಿಗಳನ್ನ ಚೂಟಿದ ಮೇಲೆ ಮತ್ತೆ ಒಂದು 40 ಕೆಜಿಯಷ್ಟು ನಾವು ಸಾರಜನಕವನ್ನ ಗಿಡಗಳಿಗೆ ಒದಗಿಸ್ಬೇಕಾಗ್ತೈತಿ. ಮತ್ ಈ 40 ಕೆಜಿಯನ್ನ ನಾವು 2 ಹಂತದೊಳಗೆ ಕೊಡ್ಬೋದು. ಒಂದು ತುದಿ ಚೂಟದಾಗ ಏನ್ ಹೇಳಿದೆ ಅವಾಗ, ಎರಡನೇದನ್ನ ಒಣ್ಣೆ ತುದಿ ಚೂಟಿದಾಗ ಏನ್ ಕೊಡ್ತೀವಲ್ಲ ಅದಾದ್ಮೇಲೆ 1 ತಿಂಗಳಿಗೆ ಮತ್ತೆ ಎರಡನೇ ಮೇಲು ಗೊಬ್ಬರ ಆಗಿ ನಾವು ಕೊಡ್ಬೋದು. ಇನ್ನು ಹೂವಿನ ಬೆಳೆಗಳಲ್ಲಿ ಚೆನ್ನಾಗಿ ಹೂ ಅರಳಬೇಕು, ಆಮೇಲೆ ಕಲರ್ ಬರಬೇಕು, ಹಿಂದಿನ ತುಂಬು ಫ್ರೆಶ್ ಆಗಿ ಉಳಿಬೇಕು, ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಬೆಲೆ ಸಿಗಬೇಕು ಅಂತಂದ್ರೆ ಲಘು ಪೋಷಕಾಂಶಗಳ ಪಾತ್ರ ಬಹಳ ಮುಖ್ಯ ಆದಂಥದ್ದು. ಇವುಗಳಲ್ಲಿ ಪ್ರಮುಖವಾಗಿ ಬೋರಾನ್, ಕಬ್ಬಿಣ, ಸತು, ಮ್ಯಾಗ್ನೀಷಿಯಂ ಇವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾವ. ಇನ್ನು ಸೇವಂತಿಗೆ ಬೆಳೆ ಒಳಗ ಮೊಗ್ಗು ಕಟ್ಟುಕಿನ ಮುಂಚೆ ನೀರಿನಲ್ಲಿ ಕರಗುವ ಗೊಬ್ಬರ ಅಂದ್ರೆ 13-045 ಇರಬಹುದು ಅಥವಾ 19-19 ಎರಡರಲ್ಲಿ ಯಾವ್ದಾದ್ರು ಒಂದಣ್ಣ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೇಕು. ಅದಾದ್ಮೇಲೆ ಮೊಗ್ಗು ಸ್ವಲ್ಪ ಅರಳಿದ ಮೇಲೆ ಒಂದು 75ರಷ್ಟು ಹೂ ಅರಳೋ ಸಮಯದೊಳಗ ಕಬ್ಬಿಣದ ಸಲ್ಫೇಟ್ 5 ಗ್ರಾಮು, ಸತುವಿನ ಸಲ್ಫೇಟ್ 2.5 ಗ್ರಾಮು, ಮ್ಯಾಗ್ನೀಷಿಯಂ ಸಲ್ಫೇಟ್ 5 ಗ್ರಾಮು, ಬೋರಾನ್ 5 ಗ್ರಾಮು ಇವುಗಳನ್ನ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಮಾಡೋದ್ರಿಂದ ನಮಗೆ ಪೂರ್ತಿ ಅರಳಿದ ಗಟ್ಟಿ ಹೂಗಳು ಸಿಗ್ತಾವ ಮತ್ತೆ ಫ್ರೆಶ್ನೆಸ್ ಬಹಳ ದಿವಸದೊಳಗೆ ಉಳಿಯುವಂತ ಹೂಗಳನ್ನ ನಾವು ಪಡೆದುಕೊಳ್ಬಹುದು. ಇನ್ನ ಸುಗಂಧರಾಜ ಹಚ್ಚಿದೀವಿ ಅಂತಂದ್ರೆ ಇದಕ್ಕೆ ಕೂಡ 12 ಟನ್ನು ಕೊಟ್ಟಿಗೊಬ್ಬರ ಪ್ರತಿ ಎಕರೆಗೆ ಬೇಕಾಗತ್ತ. ಇನ್ನು ರಾಸಾಯನಿಕ ಗೊಬ್ಬರಗಳನ್ನ ಶಿಫಾರಸು ಎಷ್ಟೆಷ್ಟು ಮಾಡಿದಾರ ಅಂತಂದ್ರೆ ಸಾರಜನಕ 40 ಕೆಜಿ, ಮತ್ತೆ ರಂಜಕ 20 ಕೆಜಿ, ಪೊಟ್ಯಾಷ್ 20 ಕೆಜಿ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ್ದಾರೆ. ಇದ್ರೊಳಗೆ 2 ತರ ತಳಿ ಬರ್ತಾವ ಸುಗಂಧರಾಜ ಒಳಗ, ಒಂದು ಸಿಂಗಲ್ಸ್ ಅಂತ, ಇನ್ನೊಂದು ಡಬಲ್ಸ್ ಅಂತ. ಸಿಂಗಲ್ ತಳಿ ಅಂತ ಅಂದ್ರೆ ಈ ಬಿಡಿ ಹೂಗಳನ್ನ ನಾವು ಉಪಯೋಗಿಸ್ತೀವಿ ಹಾರ ಮಾಡ್ಲಿಕ್ಕೆ, ಅವು ಸಿಂಗಲ್ಸ್ ಅಂತ ಹೇಳಿ. ಡಬಲ್ಸ್ ಅಂತಂದ್ರೆ ಈ ಹೂದಾನಿಗಳಲ್ಲಿ ಬೊಕ್ಕೆಗಳಲ್ಲಿ ಇಡ್ಲಿಕ್ಕೆ ಏನು ಉಪಯೋಗಿಸ್ತಾರಲ್ಲ ಅವು ಡಬಲ್ಸ್ ಅಂದ್ರೆ, ಅದರಲ್ಲಿ ಹೆಚ್ಚಿನ ಒಂದು ದಳಗಳು ಇರ್ತಾವ ಅವುಗಳಿಗೆ. ಈಗ ಡಬಲ್ಸ್ ತಳಿಗಳಿಗೆ ನೋಡೋದಾದ್ರೆ ಸಾರಜನಕ 80 ಕೆಜಿ, ರಂಜಕ 60 ಕೆಜಿ, ಪೊಟ್ಯಾಷ್ 60 ಕೆಜಿಯನ್ನ ಶಿಫಾರಸು ಮಾಡಿದ್ದಾರೆ. ಇದನ್ನ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನ ನಾವು ಬೇಸಲ್ ಡೋಸ್ ಆಗಿ ಅಥವಾ ಮಡಿಯನ್ನ ತಯಾರು ಮಾಡುವಾಗನೇ ಮಣ್ಣಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮತ್ತೆ ಈ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟ್ಯಾಷ್ಗಳಲ್ಲಿ ಅರ್ಧ ಪ್ರಮಾಣದ ಸಾರಜನಕವನ್ನ ಹಾಕ್ಬೇಕು, ಪೂರ್ತಿ ಪ್ರಮಾಣದ ರಂಜಕ ಮತ್ತ ಪೊಟ್ಯಾಷ್ ಅನ್ನ ಹಾಕ್ಬೇಕು. ಆಮೇಲೆ ನಾಟಿ ಸಮಯದೊಳಗ ಇವುಗಳನ್ನ ಹಾಕಿದ್ರೆ ಇನ್ನುಳಿದ ಅರ್ಧ ಪ್ರಮಾಣದ ಸಾರಜನಕವನ್ನ ನಾಟಿ ಮಾಡಿದ 6 ವಾರಗಳ ನಂತರ ಗಿಡಗಳಿಗೆ ಒದಗಿಸ್ಬೇಕಾಗತ್ತೆ. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ಇನ್ನು ಚೆಂಡು ಹೂವಿನ ಬಗ್ಗೆ ಮಾತಾಡೋದಾದ್ರೆ ಪ್ರತಿ ಎಕರೆಗೆ 8 ಟನ್ನು ಕೊಟ್ಟಿಗೆ ಗೊಬ್ಬರವನ್ನ ಶಿಫಾರಸು ಮಾಡಿದ್ದಾರೆ. ಅದರ ಜೊತೆಗೆ ಸಾರಜನಕವನ್ನ 90 ಕೆಜಿ, ರಂಜಕ 24 ಕೆಜಿ, ಪೊಟ್ಯಾಷ್ 24 ಕೆಜಿ ರೆಕಮೆಂಡ್ ಮಾಡಿದ್ದಾರೆ. ಪ್ರತಿ ಎಕರೆಗೆ ನಾವು 8 ಟನ್ನು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಅದರ ಜೊತೆಗೆ ಈ ಪೋಷಕಾಂಶಗಳಲ್ಲಿ ಪ್ರತಿ ಎಕರೆಗೆ 50 ಕೆಜಿ ಸಾರಜನಕ, 24 ಕೆಜಿ ರಂಜಕ, 24 ಕೆಜಿ ಪೊಟ್ಯಾಷನ್ನ ಹಾಕ್ತೀವಿ. ಅದಾದ್ಮೇಲೆ 30-45 ದಿವಸಕ್ಕೆ ಕುಡಿಯನ್ನು ಚೂಟಿದ ಆದ್ಮೇಲೆ 40 ಕೆಜಿ ಸಾರಜನಕವನ್ನು ಹಾಕೋದ್ರಿಂದ ಗಿಡಗಳ ಅಭಿವೃದ್ಧಿ ಬಹಳ ಚೆನ್ನಾಗಾಗುತ್ತೆ. ಹೀಗಾಗಿ ಈ ಎಲ್ಲ ಪ್ರಮುಖ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಉಪಯೋಗಿಸೋದ್ರಿಂದ ನಾವು ಹೂವಿನ ಬೆಳೆಯಲ್ಲಿ ತಾಜಾ ಗಟ್ಟಿಮುಟ್ಟಾದಂತ ಹೂಗಳನ್ನು ಪಡ್ಕೊಂಡು ಮಾರುಕಟ್ಟೆಯಲ್ಲಿ ಬೆಲೆಯನ್ನ ಪಡೆದುಕೊಳ್ಬಹುದು.
1: ಈಗ ಹೂವಿನ ಬೆಳೆಗಳಲ್ಲಿ ಹೇಗೆ ಗೊಬ್ಬರಗಳನ್ನ ಸಮತೋಲನವಾಗಿ ಬಳಸಬಹುದು ಅಂತ ಹೇಳಿದ್ರಿ. ಇಲ್ಲಿಯವರೆಗೆ ಸಮತೋಲನ ಗೊಬ್ಬರಗಳ ಬಳಕೆ ಕುರಿತು, ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳಲ್ಲಿ ಹೇಗೆ ಸಮತೋಲಿತ ಗೊಬ್ಬರಗಳ ಬಳಕೆ ಮಾಡುವುದನ್ನ ಕುರಿತು ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ NH ಬಂಡಿಯವರು ಮತ್ತು ಹೇಮಾವತಿ ಹಿರೇಗೌಡರವರು ಸವಿವರವಾಗಿ ತಿಳಿಸಿದರು. ಅವರಿಗೆ ನಮ್ಮ ಸಹಕಾರ ರೇಡಿಯೋ ಗದಗ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು.
3: ಎಲ್ಲರಿಗೂ ಧನ್ಯವಾದಗಳು.
2: ಧನ್ಯವಾದ.
4: ರೈತ ಬಾಂಧವರೇ, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿ, ಉತ್ತಮ ಮಣ್ಣಿನ ಆರೋಗ್ಯ, ರಾಸಾಯನಿಕ ಮತ್ತು ಪರ್ಯಾಯ ರಸಗೊಬ್ಬರಗಳ ಸಮತೋಲಿತ ಬಳಕೆ, ಪೋಷಕಾಂಶಗಳ ನಿರ್ವಹಣೆ ಇತ್ಯಾದಿಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್, ಬೆಂಗಳೂರು. 5 ದಶಕಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಏಕಮಾತ್ರ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ. ಮಂಗಳ ಉತ್ಪನ್ನಗಳನ್ನು ಬಳಸಿ ಕೃಷಿಯಲ್ಲಿ ನಿರಂತರ ಲಾಭ ಗಳಿಸಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಮಂಗಳಮಯವಾಗಲಿ ನಿಮ್ಮೆಲ್ಲರ ಬದುಕು.

ಇದುವರೆಗೆ ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಡಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರು ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರದ ಬಳಕೆಯ ಕುರಿತು ನೀಡಿದ ಸಂದರ್ಶನವನ್ನು ರೈತ ಬಂಧು ಕಾರ್ಯಕ್ರಮದಲ್ಲಿ ಕೇಳಿದ್ದೀರಿ.

0: ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಗೀಪದ. ಹಾಡಲಿದ್ದಾರೆ ವೀರಣ್ಣ ಅಂಗಡಿ ಹಾಗೂ ಸಂಗಡಿಗರು.
1: ಮೊದಲಿಗದಲ್ಲಮ್ಮ ಪ್ರಭುವಿಗೆ ಶರಣಾತಿ ಕೋರಿ

0: ತೀರ್ ಮ್ಯಾಲೆ ಶಾಲೆಗೆ ಹೋದೆ, ಬಾಲ್ಯದ ತೀರ್ ಮ್ಯಾಲೆ ಶಾಲೆಗೆ ಹೋದೆ, ಹಾ ಬಾಲ್ಯದ ತೀರ್ ಮ್ಯಾಲೆ ಶಾಲೆಗೆ ಹೋದೆ, ಹಾ
1: ಕಲಿಯೋದು ಮುಗಿದ ಮ್ಯಾಲೆ ಬ್ಯಾರೆ ಇಷ್ಟ ರೀ,
2: ಹೌದು
1: ಶಾಲೆ ಕಲಿಯೋದು ಮುಗಿದ ಮ್ಯಾಲೆ

0: ಹೋದೆ ಕಾಲ ನಡಗಿಲ್ಲೇ ನಡೆದಿ ಹೊತ್ತಂದೆ
1: ಕಾಲ ನಡಗಿಲ್ಲೇ ನಡೆದು ತಂದೆ ಸಲ ಕಾಲ ಕಾಲ ನಡಗಿಲ್ಲೇ ನಡೆದು ತಂದೆ
0: ಹೋದಾಗ ಬಂತ ಕಾಲ ನಹಾದೆ ನೀ

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ಸರಿಯಾಗಿ ಯೋಚಿಸಿರಿ. ಕಥೆ ರಚನೆ ಜಗನ್ನಾಥ ಜಮಾದಾರ್.

ಕಥೆ ಸರಿಯಾಗಿ ಯೋಚಿಸಿರಿ. ಒಂದು ಪಟ್ಟಣದಲ್ಲಿ ಶ್ರೀಮಂತ ವ್ಯಕ್ತಿಯಿದ್ದ. ಆತನಿಗೆ ಯಾವುದರ ಕೊರತೆಯೂ ಇರಲಿಲ್ಲ. ಮನೆ, ಮಡದಿ, ಮಕ್ಕಳು, ದೊಡ್ಡ ಆಸ್ತಿ, ಆದಾಯ ಎಲ್ಲವೂ ಇತ್ತು. ಇದರಿಂದ ಆತನಲ್ಲಿ ಸ್ವಲ್ಪ ಸೊಕ್ಕು ಬಂದಿತ್ತು. ಒಂದು ಸಲ ಆತ ಲೆಕ್ಕಪತ್ರ ನೋಡುತ್ತಿದ್ದ. ಏಕೋ ಅಕ್ಷರಗಳು ಸ್ವಲ್ಪ ಮಸಕು ಮಸಕು ಕಾಣಲಾರಂಭಿಸಿದವು. ಕಣ್ಣಿನ ವೈದ್ಯರಲ್ಲಿ ಹೋದ. ಅವರಿಗೆ ಕಣ್ಣಿಗೆ ಔಷಧಿ ರಿಟೇಕ್. ಅವರು ಕಣ್ಣಿಗೆ ಔಷಧಿ ಹಾಕಿದರು. ಕೆಲ ದಿನಗಳು ಕಳೆದ ನಂತರ ಕಣ್ಣು ಮತ್ತಷ್ಟು ಮಸಕಾಗಿ ಕಾಣುತ್ತಿದ್ದವು. ಆತ ದೊಡ್ಡ ಆಸ್ಪತ್ರೆಗೆ ಹೋದ. ಏನೂ ಪ್ರಯೋಜನವಾಗಲಿಲ್ಲ. ಜಿಲ್ಲೆಗೆ ಹೋದ, ರಾಜಧಾನಿಗೂ ಹೋದ. ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸಿದ. ಇದರಿಂದ ಆತನಿಗೆ ಏನೂ ಪ್ರಯೋಜನವೇ ಆಗಲಿಲ್ಲ. ಆಗ ದೊಡ್ಡ ವೈದ್ಯರೊಬ್ಬರು, "ಮಾನ್ಯರೇ, ನೀವು ಏನೂ ಚಿಂತೆ ಮಾಡಬೇಡಿ. ನೀವು ಹಸಿರು ಮಾತ್ರ ನೋಡಿರಿ. ಹಸಿರು ಬಿಟ್ಟು ಬೇರೇನೂ ನೋಡಬೇಡಿರಿ. ಆಗ ಕಣ್ಣುಗಳು ತನ್ನಿಂದ ತಾವೇ ದೃಷ್ಟಿ ಪಡೆದುಕೊಳ್ಳುತ್ತವೆ" ಎಂದರು. "ಇದೇನು ಕಷ್ಟವಲ್ವಲ್ಲ" ಎಂದ ಧನಿಕ ತನ್ನ ತೋಟದಲ್ಲಿ ಹಸಿರು ನಳನಳಿಸುವಂತೆ ಮಾಡಿಸಿದ. ಅಲ್ಲಿಯೇ ಬಹುಕಾಲ ಇರಹತ್ತಿದ. ಆಮೇಲೆ ಮನೆಯನ್ನೇ ಏಕೆ ಹಸಿರು ಮಾಡಬಾರದು ಎಂದು ಲೆಕ್ಕ ಹಾಕಿ ಮನೆಯನ್ನು ಕೂಡ ಹಸಿರು ಬಣ್ಣ ಬಳಿಯಲು ಆದೇಶಿಸಿದ. ಗೇಟಿನಿಂದ ಹಿಡಿದು ಮನೆಯ ಪ್ರತಿ ವಸ್ತುವಿಗೂ ಹಸಿರು ಬಣ್ಣ ಹಚ್ಚಲಾಯಿತು. ಬಣ್ಣದ ಕೆಲಸ ಇನ್ನೂ ನಡೆಯುತ್ತಿರುವಾಗ ಒಬ್ಬ ಪರಿಚಿತ ವ್ಯಕ್ತಿ ಮನೆ ಮುಂದೆ ಹಾದು ಹೋಗುತ್ತಾ ಹಸಿರು ಬಣ್ಣದ ಕೆಲಸ ನೋಡಿದ. ಆತನಿಗೆ ಕುತೂಹಲ ಮೂಡಿತು. ಹೀಗಾಗಿ ಕುತೂಹಲದಿಂದ ಒಳಗೆ ಪ್ರವೇಶಿಸಿ ಧನಿಕನಿಗೆ ಕೇಳಿದ, "ಇದೇನಿದು, ಮನೆಗೆಲ್ಲ ಹಸಿರು ಬಣ್ಣ ಹಚ್ಚುತ್ತಿದ್ದೀರಲ್ಲ" ಎಂದು ಕೇಳಿದ. ಆಗ ಧನಿಕ, "ಹೌದು, ನನಗೆ ಡಾಕ್ಟರು ಕೇವಲ ಹಸಿರು ನೋಡಲು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಹಸಿರುಮಯ ಮಾಡಿಸುತ್ತಿದ್ದೇವೆ" ಎಂದ. ಆಗ, "ಆಗುಂತಕ ಇಷ್ಟೆಲ್ಲ ವೆಚ್ಚ ಮಾಡುವುದರ ಬದಲು ನೀವೇ ಹಸಿರು ಕನ್ನಡಕ ಹಾಕಿಕೊಂಡಿದ್ದರೆ ಎಲ್ಲವೂ ಹಸಿರಾಗಿ ಕಾಣುತ್ತಿರಲಿಲ್ಲವೇ?" ಎಂದ. "ಹೌದಲ್ಲ" ಎಂದೆನಿಸಿತು. ಧನಿಕನಿಗೆ ತಾವಾಗಲಿ ತನ್ನನ್ನು ಪರೀಕ್ಷಿಸಿದ ವೈದ್ಯರಾಗಲಿ ಈ ಪರಿಹಾರ ನೀಡಬಹುದಿತ್ತಲ್ಲ ಎಂದು ಹಳಹಳಿಸಿದ. ಯಾವಾಗೂ ಯೋಚಿಸಬೇಕು, ಸರಿಯಾಗಿ ಪರಾಮರ್ಶಿಸಬೇಕು. ಆಗ ಪರಿಹಾರ ತಾನೇ ಹೊರಹೊಮ್ಮುವುದು.

0: ಇಲ್ಲಿಯವರೆಗೆ ಗೌರವ ಹಿರೇಮಠ ಹಾಗೂ ಸಂಗಡಿಗರಿಂದ ಸೋಬಾನ ಪದ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮುಂಜಾನೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
2: ಪ್ರತಿದಿನ ಬೆಳಿಗ್ಗೆ 7:00 to 9:30 ಮಧ್ಯಾಹ್ನ 12:30 to 2:45 ಇದರ ಮರು ಪ್ರಸಾರವು ಸಂಜೆ 6:00 to 8:15 ಪ್ರಸಾರವಾಗುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

ಇಂದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ನಿರ್ಭಯಾನಂದ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ಸಾನ್ವಿ ಸಿಂಗ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ರಮೇಶ್ ಕಲನ್ಗೌಡರ್ ಅವರು ಮಾತನಾಡುವರು. ಗುರುಸ್ಮರಣೆ ಗೀತೆ ಕೇಳುವಿರಿ ಗವಿಸಿದ್ದೇಶ್ವರ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸುಜಾತ ಮುಂಡರಗಿಮಠ್ ಅವರು. ಸುನೀತಿ ಪಥ ನಾಟಕದಲ್ಲಿ ಭಗವಂತನನ್ನು ನಂಬಿ ನಾಟಕವನ್ನು ಕೇಳುವಿರಿ. ರೈತ ಬಂಧು ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರ ಬಳಕೆಯ ಕುರಿತು ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಟಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರಿಂದ ಸಂದರ್ಶನ ಕೇಳುವಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಗೀಗೀಪದ. ಹಾಡಲಿದ್ದಾರೆ ವೀರಣ್ಣ ಅಂಗಡಿ ಹಾಗೂ ಸಂಗಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಸರಿಯಾಗಿ ಯೋಚಿಸಿರಿ ಕಥೆಯನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಸರಸ್ವತಿ ಸಂಗೀತ ಸಾಧನಾ ಕೇಂದ್ರದ ವಿದ್ಯಾರ್ಥಿಗಳು. ಸೋಬಾನ ಪದ ಕೇಳುವಿರಿ ಗೌರವ ಹಿರೇಮಠ್ ಹಾಗೂ ಸಂಗಡಿಗರಿಂದ.

ಕನ್ನಡದಲ್ಲಿ ಒಂದು ಗಾದೆ ಇದೆ, ನನ್ನ ಗುರುಗಳು ಅದನ್ನು ಬಹಳ ಚೆನ್ನಾಗಿ ಹೇಳೋರು. ಈ ಗೃಹಸ್ಥರಾದವರು ಹೇಳ್ತಾ ಇರ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಗೃಹಸ್ಥರು ಒಂದು ಗಾದೆ ಹೇಳ್ತಾರೆ, ಏನದು? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ನನ್ನ ಗುರುಗಳು ಹೇಳ್ತಾ ಇದ್ದದ್ದು. ಅವರು ಸನ್ಯಾಸಿಗಳೇ, ಮಹಾಸನ್ಯಾಸಿಗಳು ಅವರು, ಸಿದ್ದೇಶ್ವರ ಶ್ರೀಗಳು ಅವರು ಪ್ರಾಣ ಸ್ನೇಹಿತರು. ಗೃಹಸ್ಥರು ಹೇಳ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಆದರೆ ನಾನು ಹೇಳ್ತೇನೆ, ಮಠ ಕಟ್ಟಿ ನೋಡು, ಮದುವೆ ಮಾಡಿಕೊಳ್ಳದೆ ನೋಡು. ಮಠ ಕಟ್ಟಿ ನೋಡು, ಮದುವೆ ಮಾಡಿಕೊಳ್ಳದೆ ನೋಡು. ಬುದ್ಧ ಹೇಳ್ತಿದ್ದ, 1000 ಇಂದ್ರರನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ. ಇಂದ್ರಿಯಗಳನ್ನು ಗೆಲ್ಲು. ಅಂಥ ಮಹಾ ತಪಸ್ವಿ ವಿಶ್ವಾಮಿತ್ರ 10 ಬಿದ್ದ. ತಪಸ್ವಿಗಳನ್ನು ಬೀಳಿಸುತ್ತೆ ಮಾಯಾ. ಏಸು ಸಲ ತಪಗೈದು ಏಸು ಬಂದವನ ಅಂತೂ ಕೌಶಿಕನ್ ಬ್ರಹ್ಮರ್ಷಿ ಪದಕ ಅರ್ಹನಾದನ್. ಎಷ್ಟು ಸಲ ಬಿದ್ದ, ಎಷ್ಟು ಸಲ ಎದ್ದ? ಯಾರು? ಕೌಶಿಕ, ರಾಜ ಕೌಶಿಕ. ಯಾರು ಈ ಕೌಶಿಕ? ಇವನೇ ಮುಂದೆ ವಿಶ್ವಾಮಿತ್ರಾಗಿದ್ದು. ಏಸು ಸಲ ತಪಗೈದು ಏಸು ಬನ್ನವನ ಅಂತೂ ಕೌಶಿಕನ್ ಬ್ರಹ್ಮರ್ಷಿ ಪದಕ ಅರ್ಹನಾದನ್. ಘಾಸಿ ಪಡುತ್ತಲಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ, ಘಾಸಿ ಪಡುತ್ತಲಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ, ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಸರ್ವಜ್ಞನ ವಚನ ಒಂದಿದೆ, ಸ್ವಲ್ಪ ಖಾರವಾಗಿದೆ. ಸಭಿಕರ ನಡುವೆ, ಸಭ್ಯರ ನಡುವೆ ಹೇಳುವುದಕ್ಕೆ ಸ್ವಲ್ಪ ಇರುಸುಮುರುಸಾಗುತ್ತೆ. ಆದರೆ ಸರ್ವಜ್ಞ ಸಾಮಾನ್ಯನಲ್ಲ, ಮಹಾತ್ಮ ಅವನು. ಅವನು ಮಹಾತ್ಮ, ಅವನು ಹೇಳಿರೋ ರೀತಿಯಲ್ಲಿ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಆದರೂ ಬೇಡ ಅನಿಸ್ತಾ ಇದೆ, ನಾನೇನು ಹೇಳಲ್ಲ, ನೀವೇ ಹುಡುಕೊಳ್ಳಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಭಾರತ ದೇಶ ಒಂದು ಕಂಡು ಹಿಡಿದಿದೆ. ಏನನ್ನು ಕಂಡು ಹಿಡಿದಿದೆ? ಯುವಕನೇ, ಯುವಕನೇ. ದೇಶ ದೇಶಗಳನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ, ಮನಸ್ಸನ್ನು ಗೆಲ್ಲು ನೋಡೋಣ. ಶಂಕರಾಚಾರ್ಯರು ಹೇಳ್ತಿದ್ರು, ಇವರೆಲ್ಲ ಮಹಾ ತಪಸ್ವಿಗಳು, ಮಹಾಸನ್ಯಾಸಿಗಳು. ಶಂಕರಾಚಾರ್ಯರು, ವಿವೇಕಾನಂದರು, ಇನ್ನೂ ಎಷ್ಟೋ ಜನ. ಬೃಹಸ್ಪತಿಯ ಮಗ ಕಚ ಸನ್ಯಾಸಿ ಅಲ್ಲ ಅವನು, ಆದರೆ ಬ್ರಹ್ಮಚಾರಿ. ಮುಂದೆ ಸನ್ಯಾಸಿ ಆದನು ಏನೋ, ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡವನು ಬೃಹಸ್ಪತಿ ಆಚಾರ್ಯನ ಮಗ. ಶುಕ್ರಾಚಾರ್ಯನ ಮಗಳು ದೇವಯಾನಿ ಇನ್ನಿಲ್ಲದ ರೀತಿಯಲ್ಲಿ ಜೊಲ್ಲು ಸುರಿಸಿಕೊಂಡು ಅವನ ಹಿಂದೆ ಓಡಾಡಿದ್ಲು, ನನ್ನನ್ನು ಮದುವೆಯಾಗು. ಕಾಲ ಕಸದಂತೆ ದೂರ ದೂರ ದೂಡಿದ ಕಚ ದೇವಯಾನಿಯನ್ನ. ಅದೇ ದೇವಯಾನಿಯ ಹಿಂದೆ ಜೊಲ್ಲು ಸುರಿಸಿಕೊಂಡು ಓಡಾಡಿದ ಹಸ್ತಿನಾಪುರದ ಚಕ್ರವರ್ತಿಯ ಮಗ ಯಯಾತಿ. ಚಕ್ರವರ್ತಿಯ ಮಗ ಜೊಲ್ಲು ಸುರಿಸಿಕೊಂಡು ಓಡಾಡ್ತಾ ಇದ್ದಾನೆ ದೇವಯಾನಿ ಹಿಂದೆ. ದೇವಯಾನಿ, ಪತಿಯನ್ನಾಗಿ ಸ್ವೀಕರಿಸು, ನನ್ನನ್ನು ಕೃತಕೃತ್ಯನನ್ನಾಗಿ ಮಾಡು, ನಿನಗೆ ಸೋತಿದ್ದೇನೆ. ಆದರೆ ದೇವಯಾನಿ ಅವನಿಗೆ ತನ್ನ ಹೃದಯ ಮನಸ್ಸನ್ನು ಕೊಡಲಿಲ್ಲ. ಅವಳ ಹೃದಯ ಅವಳ ಮನಸ್ಸನ್ನು ಗೆದ್ದವನು ಕಚ ಆಚಾರ್ಯ, ಬೃಹಸ್ಪತಿಯ ಮಗ. ಉನ್ನತ ಮಟ್ಟದ ಬ್ರಹ್ಮಚರ್ಯದಿಂದ ತೇಜಸ್ವಿ ಯುವಕನಾಗಿ ಕಂಗೊಳಿಸ್ತಾ ಇರತಕ್ಕಂಥವನು, ಋಷಿಯ ಮಗ. ತೇಜಸ್ವಂತಂ ಓಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ದೀಕ್ಷಾಯೈ ಚತ್ವಾ ತಪಸಶ್ಚ ತೇಜಸೇಜ ಹೋಮಿ. ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುವಾಗ ಗಾಯತ್ರಿ ಮಂತ್ರ ತಗೊಂಡ ಹುಡುಗನಿಗೆ, 8 ಹುಡುಗನಿಗೆ ಅಲ್ಲಿರ್ತಕ್ಕಂಥ ಹಿರಿಯರು ಆಶೀರ್ವಾದ ಮಾಡೋದು ಹೀಗೆ: ಅಗ್ನೇ ತೇಜಸ್ವಿನ್ ತೇಜಸ್ವಿ, ಇನ್ನು ಮುಂದೆ ನೀನು ಅಗ್ನಿಯಂತೆ ತೇಜಸ್ವಿಯಾಗಿರಬೇಕು. ತ್ವಂದೇವೇಶು ಭೂಯಾಸ್ತೇಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ. ನೋಡ್ರಿ, ಒಂದೊಂದು ಪದ ರತ್ನದಂತ ಸಂಸ್ಕೃತ ಪದಗಳಿವು, ತಿಳ್ಕೊಳ್ಬೇಕಿದೆಲ್ಲ.
ಅಷ್ಟು ಅದ್ಭುತವಾದ ಇದು ಕೊನೆಗೆ ಇದೇ ವಿಶ್ವಾಮಿತ್ರ. ಯಾವ ವಿಶ್ವಾಮಿತ್ರ ಮೇನಕಿಯನ್ನು ನೋಡಿ ಜೊಲ್ಲು ಸುರಿಸಿಕೊಂಡು ಕೆಳಗೆ ಬಿದ್ದು ತಪಸ್ಸು ಮಾಡು, ಶಿವನನ್ನು ಕುರಿತು ತಪಸ್ಸು ಮಾಡೋದಕ್ಕೆ ಹೊರಟವನು ವಿಶ್ವಾಮಿತ್ರ. ಅವನ ಇಷ್ಟ ದೇವತೆ ಶಿವನೇ. ಮೇನಕೆ ಬಂದ್ಲು, ಇಂದ್ರ ಕಳಿಸಿದ ಮೇನಕೆಯನ್ನ, ಬಿದ್ದ. ಬಿದ್ದಿದ್ದು ಆಯಿತು, ಮದುವೆ ಮಾಡಿಕೊಂಡಿದ್ದು ಆಯಿತು, ಶಕುಂತಲೆ ಎನ್ನುವಂತ ಮಗಳನ್ನು ಪಡ್ಕೊಂಡಿದ್ದು ಆಯಿತು, ಮತ್ತೆ ಬುದ್ಧಿ ಬಂದಿದ್ದು ಆಯಿತು, ಮತ್ತೆ ತಪಸ್ಸು ಕೂತಿದ್ದು ಆಯಿತು. ಆದರೆ ಅವನನ್ನು ಮೆಚ್ಚಬೇಕು, ಕೊನೆಯವರೆಗೂ ಬ್ರಹ್ಮರ್ಷಿ ಆಗುವವರೆಗೂ ಅವನ ಛಲ ಬಿಡಲಿಲ್ಲ. ಭಾರತೀಯ ಯುವಕರಿಗೆ ಉಪನಿಷತ್ತು ಈ ಸವಾಲು ಹಾಕುತ್ತೆ. ತೈತ್ರಿಯ ಉಪನಿಷತ್ತು ಸವಾಲು ಹಾಕುತ್ತೆ. ಓ ಯುವಕನೇ, ನೀನು ಯುವಕನಾಗಿರಬಹುದು, ಮಹಾವಿದ್ವಾಂಸನಾಗಿರಬಹುದು, ಸುಂದರನಾಗಿರಬಹುದು, ಬಲಿಷ್ಠ ಶರೀರ ಇರಬಹುದು, ಅತ್ಯಂತ ಉತ್ಸಾಹಿಯಾಗಿರಬಹುದು, ಇಡೀ ಪ್ರಪಂಚಕ್ಕೆ ಚಕ್ರವರ್ತಿಯಾಗಿರಬಹುದು ಯುವಕನೇ, ಇದು ಏನೂ ಅಲ್ಲ ನಿನ್ನ ಸಾಧನೆ. ಇಷ್ಟು ಮಾಡೋದಕ್ಕೆ ನಮ್ಮ ಕೈಯಲ್ಲಾಗಲ್ಲ ಇವತ್ತು ನಮ್ಮ ಯುವಕರಿಗೆ. ಯಾಕೆ, ಅವರಿಗೆಲ್ಲ ಏನಾಗಿದೆ ಅಂದರೆ ನಮ್ಮ ಯುವಕರಿಗೆ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ಕುರಿ ಮಂದೆಯಲ್ಲಿ ಬೆಳೆದು ಬಿಟ್ಟು ತನ್ನನ್ನು ಕುರಿಯಂತ ಭಾವಿಸಿಕೊಂಡು ಕುರಿಗಳಂತೆ ಬದುಕ್ತಾ ಇದ್ದಾರೆ ಇವತ್ತು ನಮ್ಮ ಯುವಜನತೆ. ಹೆಣ್ಣು ಸಿಂಹ, ತುಂಬು ಗರ್ಭಿಣಿ ಹೆಣ್ಣು ಸಿಂಹ ಇದ್ದಕ್ಕಿದ್ದಂಗೆ ಒಂದು ಮರಿಗೆ ಜನ್ಮ ಕೊಟ್ಟು ಸತ್ತೋಗುತ್ತೆ. ಆ ಮರಿ ತಾಯಿ ಹೊಟ್ಟೆಯಿಂದ ಹೊರಗೆ ಬರೋ ವೇಳೆಗೆ ತಾಯಿ ಸತ್ತೋಗ್ಬಿಡುತ್ತೆ.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಜೂನ್ 4 15 mm ಮಳೆಯಾಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 71% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 51% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಯುದ್ಧದ ಯೋಧರಾಗಿದ್ದೀವಿ ಅಂತೆ. ಯುದ್ಧ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ನಡೀತಾ ಇರುತ್ತದೆ ಅಂತೆ. ಅಂತರಂಗದೊಳಗ ಯುದ್ಧದ ತುಮುಲವನ್ನು ತುಂಬಿಕೊಂಡಿರತಕ್ಕಂಥ ನಾವು ಬಾಹ್ಯದಲ್ಲಿ ಶಾಂತಿಯನ್ನು ಬಯಸ್ತಕ್ಕಂಥವರಾಗಿದ್ದೀವಿ ಅಂತ. ಇಡೀ ಜಗತ್ತಿನೊಳಗ ಯಾವುದೋ ಒಂದು ಮೂಲೆಯೊಳಗೆ ಯುದ್ಧ ಅನ್ನೋದು ನಿರಂತರವಾಗಿ ನಡೀತಾ ಇರ್ತದ ಅಂತೆ. ಇವತ್ತು ನಾವೆಲ್ಲರೂ ಕೂಡ ದಿನಪತ್ರಿಕೆಯೊಳಗ ಸುದ್ದಿವಾಹಿನಿಯೊಳಗ ನೋಡ್ತಾ ಇರ್ತೀವಿ, ಉಕ್ರೇನ್ ಮತ್ತು ರಷ್ಯಾದ ಯುದ್ಧವಾಗಿರ್ಬೋದು, ಇನ್ನೂ ಕಡೆ ಇನ್ನೂ ಅನೇಕ ಕಡೆ ಯುದ್ಧ ನಡೀತಕ್ಕಂಥದ್ದನ್ನು ನೋಡಿದ್ದೇವೆ. ಈ ಯುದ್ಧದ ಮಧ್ಯೆಯೇ ಜಗತ್ತಿನ ಅನೇಕ ವ್ಯಕ್ತಿಗಳು ಶಾಂತಿಯನ್ನು ಬಯಸ್ತಕ್ಕಂಥವ್ರಾಗಿದ್ದಾರೆ ಅಂತೆ. ಹಾಗಾದರೆ ಯುದ್ಧ ಪ್ರಾರಂಭವಾಗುವುದು ಎಲ್ಲಿ ಅಂಥೇಳಿ ಅನೇಕ ದಾರ್ಶನಿಕರು ಏನು ಹೇಳ್ತಾರೆ ಅಂದರೆ, ಅದನ್ನು ಮೊದಲು ರಣರಂಗದಲ್ಲಿ ಪ್ರಾರಂಭವಾಗುವ ಪೂರ್ವದಲ್ಲಿ ಅದು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗ್ತದ. ಅದೇ ರೀತಿಯೊಳಗೆ ಶಾಂತಿ ಅನ್ನೋದು ಬಾಹ್ಯದೊಳಗೆ ಪ್ರಾರಂಭವಾಗುವ ಬಯಸುವ ಪೂರ್ವದಲ್ಲಿ ಶಾಂತಿಯನ್ನು ನಾವು ಎಲ್ಲಿ ಸೃಷ್ಟಿಸ್ಕೊಳ್ಬೇಕಾಗ್ಯದ ಅಂದ್ರೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಸ್ಕೊಳ್ಬೇಕಾಗ್ಯದ ಅಂತೆ. ನಾವೆಲ್ಲರೂ ಕೂಡ ಇವತ್ತು ಒಂದಿಲ್ಲ ಒಂದು ಸಂದರ್ಭದೊಳಗೆ ದಿನದ 24 ಗಂಟೆಯಲ್ಲಿಯೂ ಕೂಡ ಅನೇಕ ಒತ್ತಡಗಳಿಗೆ ಬಿದ್ದು ಮನಸ್ಸನ್ನು ಅಶಾಂತವಾಗಿ ಗೊಳಿಸ್ಕೊಳ್ತೀವಿ ಅಂತೆ. ತುಮುಲಕ್ಕೊಳಗಾಗ್ತೇವೆ, ಒತ್ತಡಕ್ಕೊಳಗಾಗ್ತೇವೆ ಅಂತೆ. ಒಂದು ಅರ್ಥದಲ್ಲಿ ಇವತ್ತಿನ ಆಧುನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಒತ್ತಡದಲ್ಲಿದ್ದೇವೆ ಅಂತೆ. ಓಡ್ತಾ ಇದ್ದೇವೆ ನಾವೇನಾದರೂ ಕೂಡ ಮೆಟ್ರೋಪಾಲಿಟನ್ ಸಿಟಿ ಅಥವಾ ಮಹಾನಗರಗಳ ಕಡೆಗೆ ಹೋದ್ವಿ ಅಂತಂದ್ರೆ ಒಬ್ಬರು ಇನ್ನೊಬ್ಬರ ಮುಖವನ್ನು ನೋಡಲಾರದಷ್ಟು ಇವತ್ತು ವೇಗವಾಗಿ ಓಡ್ತಾ ಇರ್ತಾರ ಅಂತೆ. ಅದಕ್ಕಾಗಿನೇ ಇವತ್ತು ಮನೋವಿಜ್ಞಾನ ಕೇವಲ ಇವತ್ತು ದೇಹದ ಆರೋಗ್ಯವನ್ನು ಕಾಪಾಡತಕ್ಕಂಥ ಆಸ್ಪತ್ರೆಗಳು ಮಾತ್ರ ಸೃಷ್ಟಿಯಾಗ್ತಾ ಇಲ್ಲ, ಮನಸ್ಸಿನ ಆರೋಗ್ಯವನ್ನೂ ಕೂಡ ಕಾಪಾಡತಕ್ಕಂಥ ಅನೇಕ ಆಲಯಗಳು ಕೂಡ ಇವತ್ತು ಅಲ್ಲಲ್ಲಲ್ಲಿ ಸ್ಥಾಪನೆ ಆಗ್ತಾ ಇದ್ದಾವೆ ಅಂತೆ. ಅನೇಕ ಮನೋವಿಜ್ಞಾನಿಗಳು ಹೇಳ್ತಾರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ಬೋಧನೆ ಲೇಖನಗಳನ್ನು ನಾವು ನೋಡ್ತೀವಿ, ಮಾತುಗಳನ್ನು ಕೇಳ್ತಾ ಇದೆ. ಹಾಗಾದರೆ ಎಲ್ಲವನ್ನೂ ಕೂಡ ಮಾಡಬೇಕು ಎಂಬ ಒತ್ತಡದಲ್ಲಿ ಸಿಕ್ಕಿಕೊಂಡು ಏನನ್ನೂ ಕೂಡ ಮಾಡದ ಸ್ಥಿತಿಯಲ್ಲಿ ಇವತ್ತಿಗೆ ಇವತ್ತು ನಾವು ಬಂದು ತಲುಪಿದ್ದೇವೆ ಅಂತ. ನಮ್ಮ ಟೇಬಲ್ ಮೇಲೆ ಅನೇಕ ಕೆಲಸಗಳಿರ್ತಾವೆ, ಅಂತಿಮದೊಳಗೆ ಯಾವ್ದು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಮಾಡ್ತಾ ಯಾವ ಕೆಲಸವನ್ನೂ ಕೂಡ ಮಾಡದೆ ನಾವು ಪಲಾಯನ ಮಾಡ್ತಕ್ಕಂಥ ಅಥವಾ ಪಲಾಯನವಾದಿಗಳಾಗಿ ಆಗ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣವಾಗ್ಯದ ಅಂತೆ. ಅದಕ್ಕಾಗಿಯೇ ಇವತ್ತು ಈ ಒಂದು ಶಾಂತಿಯನ್ನು ಹುಡುಕೋದಕ್ಕಾಗಿ ನಾವು ಹೋಗಬೇಕಾಗ್ಯದ. ಹಾಗಾದರೆ ಈ ಶಾಂತಿ ಅಂದರೆ ಏನು? ನೆಮ್ಮದಿ, ಸಂತೋಷ, ಶಾಂತಿ, ತೃಪ್ತಿ, ಹೀಗೆ ಏನೇನೋ ಅರಸಿಕೊಂಡು ನಾವೆಲ್ಲರೂ ಕೂಡ ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತೇವೆ ಅಂತೆ. ಬುದ್ಧನೂ ಕೂಡ ತನ್ನ ಅರಮನೆಯನ್ನು ತೊರಿಬೇಕು ಅಂತಂದರೆ ಈ ಶಾಂತಿ ಮತ್ತು ಪ್ರೀತಿಯನ್ನು ಅರಸಿಕೊಂಡೇ ಆತ ಹೋದ ಅಂತೆ. ಶಾಂತಿ ಅನ್ನೋದು ಮನಸ್ಸನ್ನು ಲೋಕದ ಎಲ್ಲ ಚಿಂತನೆಗೆ ಒಳಪಡಿಸದೆ ತನ್ನತನದಲ್ಲಿ ಮಗ್ನನಾಗಿರುವುದೇ ಒಂದು ರೀತಿಯೊಳಗೆ ಅದು ಶಾಂತಿಯ ಪ್ರತೀಕ ಅಂತೆ. ಇದನ್ನೇ ನಾವು ನೆಮ್ಮದಿಯ ಗುಟ್ಟು ಸಹ ಅಂತ ಕರೀತೇವೆ. ಜಗತ್ತಿನೊಳಗೆ ಅನೇಕ ಆಗುಹೋಗುಗಳು ನಡೀತಾ ಇರ್ತಾವೆ, ನಡೀತಕ್ಕಂಥ ಎಲ್ಲ ಆಗುಹೋಗುಗಳಿಗೂ ಕೂಡ ನಮ್ಮನ್ನು ಒಡ್ಡಿಕೊಳ್ಳಲಾರದೆ ನಮ್ಮತನವನ್ನು ನಾವು ಉಳಿಸಿಕೊಳ್ಳುವ ಒಂದು ಸ್ವಭಾವ ಏನೈತಲ್ಲ, ಇದು ನಿಜವಾಗಿರತಕ್ಕಂಥ ಶಾಂತ ಮನೋಸ್ಥಿತಿಯ ಒಂದು ಗುಣ ಅಂತೆ. ಮನಸ್ಸನ್ನು ಮೌನಕ್ಕೆ ಒಳಪಡಿಸ್ಕೊಳ್ಳೋದು ಅಂತೆ. ಆದರೆ ಮೌನಕ್ಕೂ ಮತ್ತು ಶಾಂತಿಗೂ ಕೂಡ ಒಂದು ಅಂತರ್ ಸಂಬಂಧನೂ ಕೂಡ ಅದ, ಅಂತರ್ಭಿನ್ನತೆಯೂ ಕೂಡ ಅದ ಅಂತೆ. ಮೊದಲು ನಾವು ಮೌನವನ್ನು ರೂಢಿಸ್ಕೊಳ್ಬೇಕಾಗ್ಯದ ಅಂತೆ. ಹಾಗಾದರೆ ಮೌನವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶಾಂತ ಸ್ವಭಾವದವರಾಗಿರ್ತಾರನ್ನೋ ಅಂದರೆ ಇಲ್ಲ. ಬಾಹ್ಯವಾಗಿ ಮೌನವಾಗಿದ್ದರೂ ಕೂಡ ಅಂತರಂಗದಲ್ಲಿ ಅವನಲ್ಲಿ ತುಮುಲಗಳೇ ಸೃಷ್ಟಿಯಾಗಿರಬಹುದು ಅಂತೆ, ಗೊಂದಲಗಳೂ ಕೂಡ ಇರಬಹುದು, ಯುದ್ಧವೇ ಸೃಷ್ಟಿಯಾಗಿರಬಹುದು ಅಂತೆ. ಆದರೆ ಶಾಂತವಾಗಿರತಕ್ಕಂಥ ಮನೋಸ್ಥಿತಿ ಉಳ್ಳವನ ಮನಸ್ಸಿನೊಳಗೆ ಒಂದು ರೀತಿ ಶಾಂತ ಮಾನಸ ಸರೋವರದ ಹಾಗೆ ಅವನು ಮನಸ್ಸು ಪ್ರಶಾಂತವಾಗಿರಬಹುದು ಅಂತೆ. ಅದಕ್ಕಾಗಿ ಇವತ್ತು ಇಡೀ ಜಗತ್ತು ಶಾಂತಿ ದಿನವನ್ನು, ವಿಶ್ವಶಾಂತಿ ದಿನವನ್ನು ಆಚರಣೆ ಮಾಡ್ತಾ ಇದೆ. ಜಗತ್ತಿನೆಲ್ಲೆಡೆ ಅಶಾಂತಿ
ತಾಂಡವವಾಡ್ತಾ ಇದ್ದಾಗ ಅಥವಾ ಮನಸ್ಸನ್ನೂ ಕೂಡ ಒಂದು ರೀತಿ ಕಂಪನಕ್ಕೊಳಗಾಗ್ತಾ ಇದ್ದಾಗ ಜಗತ್ತಿನ ಎಲ್ಲ ಮಾನವ ಕುಲದ ಒಳಿತಿಗಾಗಿ ಸೆಪ್ಟೆಂಬರ್ 21, 2022 ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ವಿಶ್ವಶಾಂತಿಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತೆ. ಈ ದಿನ ಏನಾಗ್ತಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಶಾಂತಿ ದಿನದ ನೆನಪಿಗಾಗಿ ನ್ಯೂಯಾರ್ಕ್ ನಗರದ ಯುವನ್ ಪ್ರಧಾನ ಕಚೇರಿಯೊಳಗೆ ಯುನೈಟೆಡ್ ನೇಷನ್ದವರು ಪೀಸ್ ಬೆಲ್ ಅಂಥೇಳಿ ಅವರು ನುಡಿಸ್ತಾರೆ, ಬಾರಿಸ್ತಾರೆ, ಜಗತ್ತಿನೊಳಗೆ ಶಾಂತಿ ನೆಲೆಸಲಿ ಅಂತೆ. ಹಾಗಾದರೆ ಜಗತ್ತಿನೊಳಗೆ ಶಾಂತಿ ಕೆಲವರಿಗೆ ಬೇಡವಾಗಿದೆನು ಅಂತಂದ್ರೆ ಇಲ್ಲ, ಎಲ್ಲರಿಗೂ ಕೂಡ ಶಾಂತಿ ನೆಮ್ಮದಿ ಬೇಕು ಅಂತ. ಎಲ್ಲರೂ ಕೂಡ ಶಾಂತಿ ಮತ್ತು ನೆಮ್ಮದಿಯನ್ನು ಹುಡುಕಿಕೊಂಡೇ ಹೋಗ್ತಕ್ಕಂಥವರು ಅಂತ. ಒಬ್ಬ ಅದ್ಭುತ ಮಹಿಳೆ ಈ ಶಾಂತಿಯ ಕುರಿತು ನೆಮ್ಮದಿಯ ಕುರಿತು ಒಂದು ಮಾತನ್ನು ಹೇಳ್ತಾಳೆ, ಹೆಲನ್ ಕೆಲರ್ ಅಂತಕ್ಕಂಥವಳು. ನಥಿಂಗ್ ಕ್ಯಾನ್ ಬ್ರಿಂಗ್ ಯು ಪೀಸ್ ಬಟ್ ಯುವರ್ ಸೆಲ್ಫ್ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾಳಕ್ಕೆ. ನಿನಗೆ ಶಾಂತಿ ಬೇಕಿದ್ದರೆ ನೀನೇ ತಂದುಕೊಳ್ಳಬೇಕು ಅಂತ. ಶಾಂತಿ ಎನ್ನುವ ಒಂದು ಭಾವ ಏನೈತಲ್ಲ, ಅದು ತರಕಾರಿಯ ಹಾಗೆ ಮಾರ್ಕೆಟ್ನೊಳಗೆ ಸಿಗತಕ್ಕಂಥ ವಸ್ತುವಲ್ಲ ಅಂತೆ. ನೋಡ್ರಿ, ಈ ಹೆಲನ್ ಕೆಲರ್ ಎಷ್ಟು ಅದ್ಭುತ ಮಹಿಳೆ ಅಂದ್ರೆ, ಈಕೆ ಹುಟ್ಟು ಮೂಕಿ, ಹುಟ್ಟು ಕಿವಿಡಿ ಮತ್ತು ಹುಟ್ಟು ಕುರುಡಿ ಅಂತೆ. ಇಷ್ಟೆಲ್ಲ ಆಗಿದ್ದರೂ ಕೂಡ ಹೆಲನ್ ಕೆಲರ್ ಹೇಳ್ತಕ್ಕಂಥ ಈ ಮಾತು ಏನೈತಲ್ಲ, 100ಕ್ಕೆ 100ರಷ್ಟು ಸತ್ಯವಾಗಿರತಕ್ಕಂಥದ್ದು ಅಂತೆ. ಹಾಗಾದ್ರೆ ಶಾಂತಿ ಅನ್ನೋದು ಎಲ್ಲಿ ಹುಡ್ತದ ಅಂದ್ರೆ ಅದು ನಮ್ಮ ಮನಸ್ಸಿನೊಳಗೆ ಹುಡ್ತದ ಅಂತೆ. ಆದ್ರೆ ಮನಸ್ಸಿಗೆ ಒಂದು ನಿರಂತರತೆ ಅದ, ಚಕ್ರದ ಹಾಗೆ ಮನಸ್ಸು ಸದಾಕಾಲ ಕ್ರಿಯಾಶೀಲವಾಗಿರ್ತದೆ. ನಾವು ಸುಮ್ಮನೆ ಕೂತರೂ ಕೂಡ ಅದು ಕೆಲಸ ಮಾಡ್ತಾ ಇರ್ತದೆ. ನಾವು ಧ್ಯಾನ ಕೂತಿರ್ತೇವೆ ಅಂತ ಅನ್ಕೊಂಡಿರ್ತೇವೆ, ಧ್ಯಾನ ಕೂತಾಗ ನಮ್ಮ ಮನಸ್ಸನ್ನು ನಾವು ಹಿಡಿದಿಟ್ಟುಕೊಂಡಿರ್ತೀವಿ ಅನ್ಕೊಂಡಿರ್ತೇವೆ, ಆದ್ರೆ ಮನಸ್ಸು ಇನ್ನೆಲ್ಲೋ ಹರಿದಾಡಿಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಮನಸ್ಸನ್ನು ನಾವು ಮರ್ಕಟ ಅಂತ ಹೇಳ್ತಾ ಇರ್ತೇವೆ ಅಂತೆ. ಹಾಗಾದರೆ ಹೀಗೆ ನಿರಂತರತೆಯನ್ನು ಒಳಗೊಂಡಿರ್ತಕ್ಕಂಥ ಮನಸ್ಸನ್ನು ಹಿಡಿದು ಯಾವುದೋ ಒಂದು ಪಾತ್ರೆಯಲ್ಲಿಟ್ಟು ತಂಪಾಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತೆ, ಅದು ಕೂಡ ನಮ್ಗೆ ಗೊತ್ತಿರಬೇಕು ಅಂತೇಳಿ. ಅದಕ್ಕಾಗಿಯೇ ಈ ಶಾಂತಿ ಮನೋಸ್ಥಿತಿಯನ್ನು ಹೊಂದೋದಕ್ಕೆ ಒಂದು ಸಾಧನ ಬೇಕಾಗ್ತದೆ ಅಂತೆ. ಸಾಧನ ಇಲ್ಲದೆ ಯಾವುದನ್ನೂ ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಸಾಧನಗಳು ಯಾವುವು ಅಂತಂದ್ರೆ ಧ್ಯಾನ ಅಂತೆ, ಮೆಡಿಟೇಷನ್ ಮಾಡಬೇಕು ಅಂತೆ, ಯೋಗವನ್ನು ಮಾಡಬೇಕು ಅಂತೆ. ಧ್ಯಾನ ಮತ್ತು ಯೋಗದಿಂದ ಶಾಂತಿಯನ್ನು ಪರಿಪೂರ್ಣವಾಗಿ ಸಾಧಿಸದೆ ಹೋದರೂ ಕೂಡ ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನಾದರೂ ಕೂಡ ಸಾಧಿಸೋದಕ್ಕೆ ಸಾಧ್ಯವಾಗ್ತದೆ ಅಂತೆ. ಪ್ರೀತಿ ಶಾಂತಿಯನ್ನು ತಂದುಕೊಡ್ತಕ್ಕಂಥ ಒಂದು ಸಾಧನ ಅನ್ನೋದನ್ನು ಕೂಡ ಅನೇಕ ತತ್ವಶಾಸ್ತ್ರಜ್ಞರು ಹೇಳ್ತಾರೆ. ನಾವು ಜಗತ್ತನ್ನು ಯಾವುದೇ ಬಯಕೆ ಇಲ್ಲದೆ ಪ್ರೀತಿಸೋದು ಅಂತ. ಎರಿಕ್ ಫ್ರಮ್ ಅಂತಕ್ಕಂಥವನು ಒಂದು ಪುಸ್ತಕವನ್ನೇ ಬರೀತಾನೆ, ಪ್ರೀತಿಸುವುದೆಂದರೇನು ಅಂತ. ಹೇಗೆ ಪ್ರೀತಿಸ್ಬೇಕಪ್ಪ ಜಗತ್ತನ್ನು ಅಂತೆ. ವ್ಯಕ್ತಿ ಪ್ರೀತಿ ಬೇರೆ, ಸಮೂಹ ಸಮಷ್ಟಿ ಪ್ರೀತಿ ಬೇರೆ ಅಂತೆ. ವ್ಯಕ್ತಿ ಪ್ರೀತಿ ಸ್ವಾರ್ಥದ ನೆಲೆಯ ಮೇಲೆ ನಿಂತರೆ ಸಮಷ್ಟಿ ಪ್ರೀತಿ ನಿಸ್ವಾರ್ಥದ ಮೇಲೆ ನಿಂತಿರ್ತದೆ. ಯಾರು ಸಮಷ್ಟಿಯನ್ನು ಪ್ರೀತಿಸ್ತಾ ಇರ್ತಾರಲ್ಲ ಅವ್ರು ಶಾಂತವಾಗಿರ್ತಾರ ಅಂತೆ. ಯಾಕೆ ದಾರ್ಶನಿಕರು ಭಾಳ ಶಾಂತವಾಗಿರ್ತಾರ ಅಂದ್ರೆ ಇದೇ ಕಾರಣಕ್ಕೆ, ಅವರ ಪ್ರೀತಿ ವ್ಯಕ್ತಿ ನೆಲೆಯಿಂದ ಸಮಷ್ಟಿ ನೆಲೆಗೆ ಹೋಗಿರ್ತದ ಅಂತೆ. ಅದಕ್ಕಾಗಿ ನೋಡ್ರಿ, ಬುದ್ಧ ಎಲ್ಲರನ್ನೂ ಕೂಡ ಪ್ರೀತಿಸ್ತಾ ಇದ್ದ, ಎಲ್ಲವನ್ನೂ ಕೂಡ ಪ್ರೀತಿಸ್ತಾ ಇದ್ದ ಅಂತೆ. ಅವನ ಪ್ರೀತಿಯ ಪರಿಧಿಯೊಳಗೆ ಎಲ್ಲವೂ ಕೂಡ ಒಳಗೊಳ್ತಾ ಇತ್ತು. ಆದರೆ ನಮ್ಮ ಪ್ರೀತಿಯ ಪರಿಧಿಯೊಳಗೆ ನಾವು ಬೇಕಾಗಿರೋದನ್ನು ಮಾತ್ರ ಒಳಗಿಟ್ಟುಕೊಳ್ತೀವಿ, ಬೇಡವಾಗಿರತಕ್ಕಂಥದ್ದನ್ನು ಪರಿಧಿಯ ಆಚೆಗೆ ಇಟ್ಬಿಡ್ತೀವಿ. ಹೀಗಾಗಿಯೇ ನಮ್ಮ ಮನಸ್ಸಿನೊಳಗೆ ತುಮುಲುಗಳು ಸೃಷ್ಟಿಯಾಗ್ತಾ ಇರ್ತಾವೆ, ನಾವು ಅಶಾಂತಿಯುಳ್ಳವರಾಗ್ತೀವಿ, ಕ್ರೋಧಕ್ಕೊಳಗಾಗ್ತಾ ಇರ್ತೀವಿ ಅಂತೆ. ಅದಕ್ಕಾಗಿಯೇ ಯಾವುದೇ ಮನಸ್ಸಿಗೆ ಪ್ರೀತಿ ಕೊಡುವಷ್ಟು ನೆಮ್ಮದಿಯನ್ನು ಶಾಂತಿಯನ್ನು ಮತ್ತಾವುದೂ ಕೊಡುವುದಿಲ್ಲ. ಪ್ರೀತಿಯಾಗಲಿ ಶಾಂತಿಯಾಗಲಿ ಇನ್ನೊಬ್ಬರ ಮೇಲೆ ಅವಲಂಬಿಸಿಲ್ಲ, ಅದು ನಮ್ಮ ಒಳಗಡೆನೇ ಇದೆ ಅಂತೆ. ಆದರೆ ವಿಚಿತ್ರ ಅಂದರೆ ನಾವು ನಮ್ಮ ಮನಸ್ಸನ್ನು ನಮ್ಮನ್ನು ನಾವು ಪ್ರೀತಿಸುವಷ್ಟು ಇನ್ನಾರನ್ನೂ ಕೂಡ ಪ್ರೀತಿಸೋದಿಲ್ಲ, ಪ್ರೀತಿಸಲು ಸಾಧ್ಯವೂ ಕೂಡ ಇಲ್ಲ, ಮತ್ತು ಪ್ರೀತಿಸಲೂ ಕೂಡ ಬಾರದು. ಒಂದು ಸಿದ್ಧಾಂತವೂ ಕೂಡ ಹೇಳ್ತದೆ, ಯಾವ ಮನುಷ್ಯ ತನ್ನನ್ನು ತಾನು ಹೆಚ್ಚು ಪ್ರೀತಿಸಿಕೊಳ್ಳಲು ಸಾಧ್ಯವೋ ಅದೇ ಪ್ರಮಾಣದಲ್ಲಿ ಅವನಿಗೆ ಜಗತ್ತನ್ನು ಕೂಡ ಪ್ರೀತಿಸೋದಕ್ಕೆ ಬರ್ತದೆ ಅಂತೆ. ಬುದ್ಧ, ಬಸವಣ್ಣ, ವೇಮನ, ಗಾಂಧೀಜಿ ಇವರೆಲ್ಲರೂ ಕೂಡ ತಮ್ಮನ್ನು ಪ್ರೀತಿಸಿಕೊಂಡ್ರು.
ಅದೇ ಪ್ರಮಾಣದೊಳಗೆ ಜಗತ್ತನ್ನು ಪ್ರೀತಿಸಿದರು, ಅದೇ ಪ್ರಮಾಣದೊಳಗೆ ಮನುಕುಲವನ್ನು ಕೂಡ ಪ್ರೀತಿಸಿದರು ಅಂತ. ಈ ಹಿನ್ನೆಲೆಯೊಳಗೆ ಒಂದು ಆಂತರಿಕ ಶಾಂತಿ, ಇನ್ನೊಂದು ಬಾಹ್ಯ ಶಾಂತಿ, ಇವೆರಡೂ ಕೂಡ ಇವತ್ತಿನ ಜಗತ್ತಿಗೆ ಬಹಳ ಅವಶ್ಯಕತೆ ಅದ. ಅದಕ್ಕಾಗಿ ನೋಡ್ರಿ, ಒಂದು ದೊಡ್ಡ ಕಾದಂಬರಿನೇ ಜಾಗತಿಕ ಮಟ್ಟದೊಳಗದ, ವಾರ್ ಆ್ಯಂಡ್ ಪೀಸ್ ಅಂತಕ್ಕಂಥದ್ದು, ಯುದ್ಧ ಮತ್ತು ಶಾಂತಿ ಅಂತ. ಇವೆರಡೂ ಕೂಡ ಮನುಷ್ಯನಲ್ಲೇ ಮೊದಲು ಪ್ರಾರಂಭವಾಗೋದು, ಆ ನಂತರ ಬಾಹ್ಯ ಜಗತ್ತಿನಲ್ಲಿ ಪ್ರಾರಂಭವಾಗತಕ್ಕಂಥವುಗಳು ಅಂತೆ. ನಾವು ಯುದ್ಧವನ್ನು ಬಿಟ್ಟು ಶಾಂತಿಯನ್ನು ಮೈಗೂಡಿಸಿಕೊಂಡಿದ್ದೇ ಆದರೆ ಜಗತ್ತೆಲ್ಲವೂ ಕೂಡ ಆನಂದಮಯವಾಗ್ತದ ಅಂತೆ. ಅದಕ್ಕಾಗಿಯೇ ಕುವೆಂಪು ಹೇಳ್ತಾರಲ್ಲ, ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಅಂತ ಹೇಳ್ತಾರೆ ಅವರು. ಇವೆಲ್ಲವೂ ಕೂಡ ನಡೀತಕ್ಕಂಥದ್ದು ಅದು ಒಂದು ದೈವಿ ಸೃಷ್ಟಿ ನೆಲೆಯೊಳಗೆ. ಆದ್ದರಿಂದ ನಾವು ಮೊದಲು ಆಂತರಿಕ ಶಾಂತಿಯನ್ನು ಹೊಂದಿ ನಂತರದಲ್ಲಿ ನಮ್ಮ ಸುತ್ತಮುತ್ತಲು ಬಾಹ್ಯ ಜಗತ್ತಿನಲ್ಲಿ ಒಂದು ಶಾಂತಿಯನ್ನು ತರುವುದಕ್ಕೆ ನಾವು ನೀವೆಲ್ಲರೂ ಕೂಡ ಪ್ರಯತ್ನಿಸಬೇಕು. ಆ ಪ್ರಯತ್ನ ನಿರಂತರವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ಭಾರತೀಯರು ಶಾಂತಪ್ರಿಯರು, ಶಾಂತಿಯೇ ನಮ್ಮ ಮಂತ್ರ. ಅದಕ್ಕಾಗಿಯೇ ನಾವು ಮಂತ್ರವನ್ನು ಹೇಳುವಾಗ ಅಂತಿಮದಲ್ಲಿ ಶಾಂತಿ ಶಾಂತಿ ಶಾಂತಿ ಅಂಥೇಳಿ ಮೂರು ಸಲ ಹೇಳ್ತಾ ಇರ್ತೀವಿ ನಾವು. ಅಂಥ ಶಾಂತಿಯ ಸ್ವಭಾವ ನಮ್ಮೆಲ್ಲರದೂ ಕೂಡ ಆಗಲಿ, ಜಗತ್ತಿನಲ್ಲಿ ಶಾಂತಿ ವ್ಯಾಪಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನೇ ನೀಡ್ತಾ ಇದ್ದೀನಿ. ನಮಸ್ಕಾರ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಸುನೀತಿ ಪಥ ನಾಟಕ. ನಾಟಕ ಭಗವಂತನನ್ನು ನಂಬಿ. 101 ಕಥೆಗಳ ಆಧಾರಿತ ನಾಟಕದ ಕಥೆಯ ಮೂಲ ಲೇಖಕರು ಜಗನ್ನಾಥ ಜಮಾದಾರ್. ಕಥೆಯನ್ನು ನಾಟಕಕ್ಕೆ ರೂಪಾಂತರಿಸಿದವರು ಎ ಎನ್ ನಾಗರಳ್ಳಿ. ಕಲಾವಿದರು ಧಾರವಾಡ ಆಕಾಶವಾಣಿ ನಿಲಯದ ಕಲಾವಿದರು.

0: ಒಬ್ಬರು ವಯಸ್ಸಾದ ಮುದುಕ ಮುದುಕಿ ಒಂದು ದಿನ ಮನೆಯಲ್ಲಿ,
1: ಏನ್ ಮಾಡ್ಲಿಕ್ಕತ್ತೀಯ ಅಡಿಗೆ ಮನೆಯೊಳಗ? ಎಷ್ಟೊತ್ತಾತು ಅಡಿಗೆ ಮನೆ ಬಿಟ್ಟು ಹೊರಗ ಬರುವಲ್ಲಲ್ಲ, ಏನ್ ವಿಶೇಷ?
2: ಅಂತ ವಿಶೇಷ ಏನಿಲ್ರಿ, ಮತ್ತ ಊಟಕ್ಕ ರೊಟ್ಟಿ ಪಲ್ಲೆ ಅನ್ನ ಸಾರು ಎಲ್ಲ ತಯಾರು ಮಾಡ್ಬೇಕಲ್ಲ.
1: ಏನ ಇರಾವ್ರಿಬ್ರಿ ಇದ್ದೀವಿ, ಇಬ್ರು ಊಟ ತಯಾರಿ ಮಾಡಕ್ ಇಷ್ಟೊತ್ತು ಬೇಕ?
2: ಹೌದೌದು, ನೀವ ಅಡಿಗೆ ಮಾಡಿದ್ರ ಅದ್ರ ಅನುಭವ ಆಗ್ತಿತ್ತು. ಎರಡ್ ಹೊತ್ತು ಸೀದಾ ಅಡಿಗೆ ಮನೆಗೆ ಬಂದು ಊಟದ ತಾಟಿನ ಮುಂದ ಕೂತ್ ಬಿಡ್ತಿರಲ್ಲ, ಅಡಿಗೆ ಮಾಡೋ ಕಷ್ಟ ನಿಮ್ಗೆ ಬಿಡ್ರಿ.
1: ಈ ವಯಸ್ಸಿನಾಗ ಅಡಿಗೆ ಮಾಡೋದು ತ್ರಾಸ ಆಕತಿ ಅಂತ ನನಗೂ ಗೊತ್ತೈತಿ. ಅದು ನಿನ್ನ ಕಾಡ್ಸಾಕಂತ ಹಂಗ ತಮಾಷೆ ಮಾಡಿದೆ.
2: ಹೌದೌದೌದು, ನಿಮ್ ಊಟ ಉಳಿದ ಕೆಲಸದೊಳಗ ಇತ್ತಿತ್ತಲಾಗ ಮೊಮ್ಮಕ್ಕಳನ್ನ ಮರ್ತ ಬಿಟ್ಟಿರಿ.
1: ಹೌದ್ ನೋಡ, ಬಹಳ ದಿವಸ ಆತು ಮೊಮ್ಮಕ್ಕಳನ್ನ ನೋಡೇ ಇಲ್ಲ.
2: ಮೊಮ್ಮಕ್ಕಳ ಜೀವ ಬಹಳ ನೆನೆಸಲ್ಕತ್ತೈತಿ. ಹೋಗಿ ನೋಡ್ಕೊಂಡಾರ ಬರ್ತೀರಿ?
1: ಹೌದೌದು, ಇಲ್ಲೇ ಊರಾಗಿದ್ರು ಹೋಗಾಕ ಆಗವಲ್ತು. ಮಗನ್ ಮನೆಯ ಒಂದಿಷ್ಟು ದೂರ ಐತಿ, ನನಗೂ ಈಗ ವಯಸ್ಸಾಯ್ತು, ಹೋಗೋದು ಸ್ವಲ್ಪ ಕಷ್ಟನ ಐತಿ. ಆದ್ರೂ ನೀ ಹೇಳ್ತಿ ಅಂತಂದ ಮೇಲೆ ಹೋಗೇ ಬರ್ತೀನಿ.
2: ಹೋಗ್ಬರ್ರಿ ಹೋಗ್ಬರ್ರಿ. ಅಂದಂಗ ಮೊಮ್ಮಕ್ಕಳಿಗೆ ತಿನ್ಲಿಕ್ಕೆ ಏನಾದ್ರೂ ತಗೊಂಡ್ ಹೋಗ್ರಿ, ಹಂಗ ಆಟ ಸಾಮಾನು ತಗೊಂಡ್ ಹೋಗ್ರಿ. ಬರೀ ಕೈಲೆ ಹೋಗ್ಬೇಡ್ರಿ, ಹುಡುಗರು ನೀವ್ ಹೋದ ಕೂಡ್ಲೇ ಕೈ ನೋಡ್ತಾರೆ.
1: ಹೌದೌದು, ಹಂಗ ಮಾಡ್ತೀನಿ. ಅಂಗಡಿ ಒಳಗ ಸ್ವೀಟು ಆಟ ಸಾಮಾನು ತಗೊಂಡು ಸಿಟಿ ಬಸ್ ಹಿಡಿದು ಹೋಗ್ ಬರ್ತೀನಂತ. ಈಗ ಹೊಂಟ ಬಿಡ್ಲಿ ಹಂಗಾರ ನಾನು.
0: ಹೀಗೆ ಹೇಳಿದ ಮುದುಕ ಸಿಹಿ ತಿಂಡಿ ಆಟದ ಸಾಮಾನು ಮೊದಲಾದವುಗಳನ್ನೆಲ್ಲ ತಗೊಂಡು ಬಸ್ ಹತ್ತಿದ.
3: ಟಿಕೆಟ್ ಟಿಕೆಟ್ ಟಿಕೆಟ್ ತೋಳ್ರಿ. ಅಜ್ಜಾರ ನಿಮ್ ಟಿಕೆಟ್ ಆಗೈತೇನ್ರಿ?
4: ಇಲ್ರಿ, ತಗೋರಿ ಹಳೆ ಬಸ್ ಸ್ಟ್ಯಾಂಡ್ಗೆ ಒಂದು ಟಿಕೆಟ್ ಕೊಡ್ರಿ.
3: ತಗೊಳ್ರಿ ನಿಮ್ ಟಿಕೆಟ್ ತಗೊಳ್ರಿ.
4: ಚಲೋ ಆತ್ ಬಿಡ್ರಿ. ಅಯ್ಯ ನಮ್ ಸ್ಟಾಪ್ ಬಂದ ಬಿಡ್ತಲ್ಲ, ಬಸ್ ನಿಲ್ಲಿಸ್ರಿ, ಇಳ್ತೀನಿ.
3: ನಿಲ್ತದ ನಿಲ್ತದ, ನಿಂತದ್ ನೋಡ್ರಿ, ನಿಧಾನವಾಗಿ ಇಟ್ಕೊಳ್ರಿ, ನಿಧಾನ.
0: ಹಿಂಗ ಸ್ಟಾಪ್ ಬಂತು ಅಂತ ಹೇಳಿ ಅವಸರದಲ್ಲಿ ಬಸ್ ಇಳಿದ ಮುದುಕ ತನ್ನ ಪರ್ಸು ಸಾಮಾನು ಎಲ್ಲ ಬಸ್ನೊಳಗ ಬಿಟ್ಟು ಇಳಿದು ಮಗನ್ ಮನೆಗೆ ಬಂದ. ಮನೆಯೊಳಗ ಸೊಸಿ ಒಬ್ಬಕಿನ ಇದ್ಲು.
1: ಯಾರು ಹುಡುಗರ್ಯಾ?
5: ಐ ಮಾವಾರ, ಐ ಬರ್ರಿ ಬರ್ರಿ ಬರ್ರಿ ಮಾವಾರ, ಒಳಗ್ ಬರ್ರಿ.
1: ಹುಡುಗರಿಗೆ ಕರೆಯುವ ಅವ್ರ ಜೇರ್ದಂಗ ಆಟದ ಸಾಮಾನು ಸ್ವೀಟ್ ಪಾಕೆಟ್ ತಂದಿನವ
5: ಮಾವಾರ. ಹುಡುಗರ್ ಮನ್ಯಾಗ ಇದ್ದಿದ್ವು ಅಂದ್ರ ನಿಮ್ಮನ್ ನೋಡಿ ಕೂಡ ಕುಟ್ಟಿಸ್ಬಿಟ್ಟಿದ್ದಾರೆ ಈಗ.
1: ಹೌದಲ್ವಾ, ನನ್ನ ಮೊಮ್ಮಕ್ಕಳಂದ್ರ ಹಂಗ ಬಾಳ ಚೂಟದಾವ.
5: ಮತ್ರಿ ಅಜ್ಜ ಅಜ್ಜಿ ಅಂದ್ರ ಹುಡುಗರಿಗೆ ಎಲ್ಲಿಲ್ಲದ ಪ್ರೀತಿ ನೋಡ್ರಿ. ನೀವು ತಂದು ಸ್ವೀಟು ಆಟಕಿ ಸಾಮಾನು ನೋಡಿ ಹುಡುಗರಂತ್ರು ಸಂತೋಷನ ಡಬಲ್ ಮಾಡ್ಕೊಂಡ್ಬಿಡ್ತಿದ್ವಿ ಈಗ.
1: ಅಯ್ಯೋ ಹುಡುಗರು ಸಾಲಿಗೆ ಹೋಗ್ಯಾವೇನವ?
5: ಹೂರಿ
1: ಸ್ವಲ್ಪ ಹಠ ಮಾಡ್ತಿರ್ಬೇಕಲ್ಲ.
5: ಏ ಇಲ್ಲ ಮಾವರ, ಹಠ ಗಿಟ ಏನ್ ಮಾಡೋದಿಲ್ರಿ ಅವ್ರ.
1: ಹೌದಾ? ಗುಡ್ ಗುಡ್ ಗುಡ್. ಹೌದವ, ಉಳಿದ ಮಕ್ಕಳಂಗ ಇವರು ಇದ್ರ ಬಾಳ ಚಲೋ. ಆದ್ರ ಹಂಗಂತೇಳಿ ಇವ್ರಿಗೆ ಮೊಬೈಲ್ ಗೀಳು ಇಲ್ಲ ಹೌದಲ್ಲೋ
5: ಮಾವಾರ? ಇಲ್ಲ, ನಾವು ಏನ ಹುಡುಗರ ಕೈಗೆ ಮೊಬೈಲ್ ಸಿಗ್ಲಾರ್ದಂಗ ನೋಡ್ಕೊಂತೀವಿ. ಆದ್ರೂ ಒಮ್ಮ ಕೈ ತಪ್ಪಿ ಸಿಗತೈತಿ ಅವಾಗವಾಗ.
1: ನೋಡುವ ಮಕ್ಕಳಿಗೆ ಮೊಬೈಲ್ ಗೀಳು ಇಲ್ದಂಗ ನೋಡ್ಕೋಬೇಕು. ಅಂದಂಗ ಅವ್ರ ಅಭ್ಯಾಸ ಅದು ಹೆಂಗ್ ನಡೆದೈತವ?
5: ಅಡ್ಡಿ ಇಲ್ಲ, ಅಭ್ಯಾಸ ಚಲೋ ಮಾಡ್ತಾರ್ರಿ. ಮತ್ ನಾನು ಅವಾಗವಾಗ ಅವರಿಗೆ ಅಭ್ಯಾಸ ಹೇಳ್ಕೊಡ್ತೀನಿ ಮಾವ.
1: ಹೌದವ ಹೌದವ, ಬರೇ ಸಾಲಿ ಟೆಕ್ಸ್ಟ್ ಮೇಲ್ನ ಅವಲಂಬನ ಆಗಿರಬಾರ್ದು. ಮನೆಯೊಳಗ ಪಾಲಕರು ಸಹಿತ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕವ.
5: ಹೌದ್ರಿ ಮಾವ, ಅದು ಕೆಲಸ ನಡೆಸೇವ್ರಿ. ಮತ್ತೆ ಹುಡುಗರು ಬಹಳ ಇಂಟ್ರೆಸ್ಟ್ ಆಗಿ ಕಲೀಲಿಕ್ಕತ್ತಾರ್ರಿ.
1: ಹೌದಾ? ಅಂದಂಗ ಮಕ್ಕಳಿಗೆ ಅಂತೇಳಿ ಚಲೋ ಪೆನ್ಸಿಲ್ ಅದೆಲ್ಲಾನು ತಗೊಂಡ್ಬಂದಿನವ. ಕೊಡ್ಲಿಕ್ಕೆ ನೆನಪ ಆಗ್ಲಿಲ್ಲ ನೋಡ್, ತಗೀತೇನ್ ತಡಿ.
5: ಕೊಡ್ರಿ ಕೊಡ್ರಿ ಮಾವಾರ, ಹುಡುಗರನ್ಕಿ ಇದನ್ನು ನೋಡಿ ಇನ್ನೊಂದಿಷ್ಟು ಖುಷಿ ಪಡ್ತಾರೆ ತಗೋರಿ. ಯಾಕ್ರಿ?
1: ಕಿಸೆ ಒಳಗ ಪೆನ್ನು ಪೆನ್ಸಿಲು ಇಲ್ಲೇ ಇಲ್ಲ, ಪರ್ಸು ಸಹಿತಿಲ್ಲ. ಸರಿಯಾಗಿ ನೆನಪ್ ಮಾಡಿ ಇಟ್ಕೊಂಡಿದ್ದೆ.
5: ಇನ್ನೊಂದ್ ಸ್ವಲ್ಪ ನೆನಪ್ ಮಾಡ್ಕೊರಿ ಮಾವ.
1: ಇಲ್ಲವ, ಕಿಸೆ ಒಳಗ ಇಟ್ಟಿದ್ದೆ, ಪರ್ಸು ಜೇಬ್ನಾಗ ಇಲ್ಲ. ಪರ್ಸು ಬಸ್ನಾಗ ಬಿಟ್ಟಿಡ್ದಿನ ಏನೋ, ಅದ ಕೂಡ ಅವು ಸ್ವೀಟ್ ಪಾಕಿಟ್ಟು ಇವೆಲ್ಲಾನು ಇತ್ತು. ನಾ ತಡಿ ಬಾ, ನಾನು ಆಟೋ ಹತ್ತಿ ಬಸ್ ಸ್ಟ್ಯಾಂಡ್ ಕಡೆ ಬರ್ತೀನಿ.
5: ಪರ್ಸು
1: ಇದೆಲ್ಲಾನು ನೋಡ್ಕೊಂಡು ತಗೊಂಡು ಬರ್ತೀನಿ. ಬರ್ತೀನಿ ತಡಿ
5: ಬಾರಿ.
0: ಮುದುಕ ಆಟೋ ಹತ್ತಿ ಮತ್ತ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿನ ಕಂಟ್ರೋಲರ್ ಅನ್ನ ಭೇಟಿಯಾದ.
6: ಯಾಕ್ರಿ ಅಜ್ಜಾರ, ಯಾಕ ಬಹಳ ಗಾಬರಿ ಆಗಿರಲ್ಲ? ಯಾಕ ಏನು ಈ ಅಲ್ರಿ ಅಜ್ಜಾರ, ಏನ್ ಅಲ್ಲ ಬೆವರ್ಲಿಕತ್ತೀರಿ? ಹುಡ್ಕೊಂತ ಬಂದಿರಲ್ರಿ, ಏನಂತ ಸಮಸ್ಯೆ?
1: ನಾನು ನಮ್ಮ ಮನೆ ಬಸ್ ಸ್ಟಾಪ್ ನಿಂದ ಬಸ್ ಹತ್ತಿ ನಮ್ಮ ಮಗನ ಮನೆ ಹತ್ತಿರ ಇರೋ ಬಸ್ ಸ್ಟಾಪ್ ಗೆ ಇಳ್ಕೊಂಡೆ. ನಾನು ಟಿಕೆಟ್ ತಗಸಕಂತ ಪರ್ಸ್ ತೆಗೆದು ರೊಕ್ಕ ಕೊಟ್ಟು ಬಸ್ ಇಳಿಯುವಾಗ ಪರ್ಸು ಮತ್ತ ಸ್ವೀಟ್ ಆಟಿಕೆ ಸಾಮಾನು ನೆನಪಾರಿ ಬಸ್ ನೊಳಗ ಬಿಟ್ಟಿಳಿದ್ ಬಿಟ್ಟೇನ್ರಿ. ನಾ ಹತ್ತಿದ ಬಸ್ ಟಿಕೆಟ್ ಈಗ ಇಲ್ಲೈತ್ ನೋಡ್ರಿ. ಇದು ಯಾವ ಬಸ್, ಇಂದು ಅದ್ರ ಕಂಡಕ್ಟರ್ ಯಾರು ಅಂತ ಹೇಳ್ತೇನೆ.
6: ಏನ್ರಿ ಆಚಾರ ತೋಡ್ರಿ
1: ತೋಡ್ರಿ.
6: ಅದರ ಏನ್ ಕಾಜಿ ಮಾಡ್ಬೇಡ್ರಿ, ನೀವೇನ್ ಹತ್ತಿದ್ರಲ್ಲ ಬಸ್ ಈ ಸ್ಟ್ಯಾಂಡಿಗೆ ಬರ್ತೈತಿ, ಸದ್ಯ ಬರ್ತೈತಿ.
1: ಹೌದಾ?
6: ಅಲ್ಲಿ ಕಂಡಕ್ಟರ್ ಇರ್ತಾರ, ಆ ಕಂಡಕ್ಟರ್ ನೀವು ಎನ್ಕ್ವೈರ್ ಮಾಡಕ್ ನೋಡ್ರಿ. ಅವ್ರನ್ನ ವಿಚಾರಿಸಿದ್ರಂದ್ರೆ ಬರೋಬ್ಬರಿ ನಿಮ್ದೆಲ್ಲ ಸಾಮರ್ಥ್ಯ ಇರ್ತಾವ. ಚಿಂತೆನವ
1: ಚಲೋ ಆಯ್ತು,
6: ಹೋಗ್ಬರ್ರಿ.
1: ಬರ್ತೀನಿ ಬರ್ತೀನಿ. ಕಂಡಕ್ಟರ್ ಸಾಹೇಬ್ರ, ನಾನು ಬಸ್ ನೊಳಗ ಪರ್ಸ್ ಬಿಟ್ಟಿಳ್ದೇನ್ರಿಪ್ಪ, ಅದು ನಿಮಗೇನಾರ ಸಿಕ್ಕತ್ತೇನ್ರಿ?
3: ಹಾ ಹಾ ಯಜಮಾನ್ರ, ಒಂದು ಪರ್ಸ್ ಸಿಕ್ಕೈತಿ ಖರೆ, ಆದ್ರೆ ಅದು ನಿಮ್ದ ಅಂತ ಹ್ಯಾಂಗ್ ಹೇಳೋದು? ಅದಕ್ಕೇನಾದ್ರೂ ಸಾಕ್ಷಿ ಬೇಕಲ್ಲ.
1: ಸಾಕ್ಷಿ ಬೇಕ್ರ? ಹಾ ತಡೀರಿ, ಆ ಪರ್ಸ್ ನೊಳಗ ಒಂದು ದೇವ್ರ ಫೋಟೋ ಐತಿ, ಅದ ಸಾಕ್ಷಿ ಸಾಕಲ್ರಿ ಕಂಡಕ್ಟರ್ ಸಾಹೇಬ್ರ. ಅದು ಅಲ್ದ ಆ ಫೋಟೋದಿಂದ ಒಂದು ಕತೆನ ಐತ್ರಿ ದೊಡ್ಡದು.
3: ಏನ್ರಿ ಅದ ಕತೆ, ಲಘು ಲಘು ಹೇಳ್ರಿ, ನಾ ಮಾತ್ ಇನ್ನೊಂದು ಟ್ರಿಪ್ ಡ್ಯೂಟಿ ಮಾಡ್ಬೇಕಿಲ್ಲೇ.
1: ಆತ ಆತು ಕೇಳ್ರಿ, ಹೇಳ್ತೀನಿ. ಈ ಪರ್ಸನ್ನ ನಮ್ಮಪ್ಪ ಕೊಟ್ಟದ್ದು, ಅದ್ರೊಳಗ ನಂದು ಫೋಟೋ ಇಟ್ಟಿದ್ದೆ ಮೊದಲ.
3: ಮತ್ ಪರ್ಸ್ ಒಳಗ ನಿಮ್ ಫೋಟೋ ಇಲ್ಲಲ್ಲ. ಇಲ್ಲೇ ಆ ಫೋಟೋ ಯಾಕೆ ತೆಗದ್ರಿ?
1: ಕಂಡಕ್ಟರ್ ಸಾಹೇಬ್ರ, ನನ್ ಲಗ್ನ ಆದ್ಮೇಲೆ ಅದಕ್ಕ ನಮ್ಮಿಬ್ರದು ಗಂಡ ಹೆಂಡತಿ ಫೋಟೋ ಹಾಕೊಂಡಿದ್ದೆ.
3: ಲಗ್ನ ಆದ್ಮೇಲೆ ನಿಮ್ ಫೋಟೋ ತೆಗೆದು ಹಾಕಿದ್ರೆ ಮತ್ತ ದೇವ್ರ ಫೋಟೋ ಹಾಕಿದ್ರೇನ?
1: ಇಲ್ರಿ, ನನ್ ಕತಿ ಪೂರಾ ಕೇಳ್ರಿ, ಅಂದ್ರೆ ನಿಮ್ಗೆಲ್ಲ ಅರ್ಥ ಕತೆ.
3: ಆತ ಆತ ಹೇಳ್ರಿ ಹೇಳ್ರಿ ಲಗುನ ನಿಮ್ ಕತೆ.
1: ಲಗ್ನ ಆಗಿ ಸ್ವಲ್ಪ ದಿವಸದಾಗ ಮಕ್ಕಳ ಆದ್ರಿ, ಅದಕ್ಕ ನನ್ನ ಹೆಂಡತಿ ಫೋಟೋ ತೆಗೆದು ಮಕ್ಕಳ ಫೋಟೋ ಹಾಕಿದೆ.
3: ಹಂಗಾರ ಪರ್ಸ್ ಒಳಗ ಮಕ್ಕಳ ಫೋಟೋ ಇರ್ಬೇಕಿತ್ತಲ್ಲ.
1: ಇಲ್ಲ ಇಲ್ಲ ಕೇಳ್ರಿ, ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಲಗ್ನ ಮಾಡಿದೆ. ಅದ್ರೊಳಗ ಒಬ್ಬವ ದೂರದ ಊರ್ನೊಳಗ ತನ್ನ ಹೆಂಡತಿ ಮಕ್ಕಳು ಕೂಡ ಇದ್ದಾನ. ಇನ್ನೊಬ್ಬ ಇದ ಊರ್ನೊಳಗ ನಮ್ಮ ಮನೆಯಿಂದ ದೂರ ಇದ್ದಾನ.
3: ದೂರ ಇದ್ರೇನಾತ ಫೋಟೋ ಎದಕ್ ತೆಗದ್ರಿ?
1: ನನ್ನ ಹೆಂಡತಿಗೆ ಬಹಳ ವಯಸ್ಸಾಗ್ಯದ, ನಮ್ಮನ್ ಬಿಟ್ಟು ಎಲ್ಲಾರು ದೂರ ಹೋಗಿದ್ರಿಂದ ದೇವ್ರಷ್ಟ ನಮ್ಮನ್ನ ಎಂದೂ ಬಿಟ್ಟು ದೂರ ಹೋಗುವುದಿಲ್ಲ ಅಂತ ಅಂದ್ಕೊಂಡು ದೇವ್ರ ಫೋಟೋ ಇಟ್ಟೇನ್ರಿಪ್ಪ.
3: ಸಾಕು ಬಿಡ್ರಿ ಯಜಮಾನ್ರ, ನಿಮ್ ಕತಿ ಕೇಳಿದೆ. ನಿಮ್ ಪರ್ಸ್ ಒಳಗಿಂದ ದೇವ್ರ ಫೋಟೋನ ಎಲ್ಲಾ ಕತಿ ಹೇಳಿಕತ್ತೈತಿ. ಈ ಪರ್ಸಿನ ಮಾಲೀಕರು ನೀವ ಅಂತ ಗೊತ್ತಾಗ್ತದ. ತಗೊಳ್ರಿ ನಿಮ್ ಪರ್ಸ್.
1: ದೇವ್ರು ನಿಮಗ ಒಳ್ಳೇದನ್ ಮಾಡ್ಲಿರಪ್ಪ, ನೀವು ಬಹಳ ಪ್ರಾಮಾಣಿಕರಿದ್ರಿ. ಆ ಪರ್ಸ್ ನೊಳಗ ರೊಕ್ಕಾನೂ ಇತ್ತು, ಆದ್ರ ನೀವು ಅದಕ್ಕ ಆಸೆ ಪಡ್ಲಾರ್ದ ಪ್ರಾಮಾಣಿಕವಾಗಿ ನನ್ನ ಪರ್ಸ್ ವಾಪಸ್ ಕೊಟ್ಟದ್ದಕ್ಕ ನಿಮಗ ಮೆನಿ ಮೆನಿ ಥ್ಯಾಂಕ್ಸ್. ನಿಮ್ಮ ಈ ಗುಣ ಆದರ್ಶಮಯವಾದದ್ದು, ಅನುಕರಣೀಯವಾಗೈತಿ.
3: ಅಲ್ಲ ಯಜಮಾನ್ರ, ನನ್ನನ್ನು ನೀವು ಕ್ಷಮಿಸ್ರಿ. ನಿಮ್ ಪರ್ಸ್ ಕೊಡ್ಲಿಕ್ಕೆ ಇಲ್ಲದೆಲ್ಲ ಪ್ರಶ್ನೆ ಮಾಡಿ ಸಂಶಯ ಮಾಡಿ ನಿಮ್ಗೆ ಮನಸ್ಸಿಗೆ ನೋವು ತಂದೆ ಕಾಣ್ತದ, ನನಗೆ ಕ್ಷಮ ಮಾಡ್ರಿ.
1: ಇಲ್ಲ ಇಲ್ಲ, ನಿಮ್ಮಂತವ್ರು ಇರೋದು ಬಹಳ ವಿರಳ. ದೇವ್ರು ನಿಮಗ ಒಳ್ಳೇದ್ ಮಾಡ್ಲಿ,
4: ನಾ ಇನ್ನ ಬರ್ತೀನಿ.
3: ಯಜಮಾನ್ರ ಇಲ್ಲಿ ಕೇಳ್ರಿ, ನಿಮ್ ಪರ್ಸಿನ ಕತೆ ಒಂದು ಸತ್ಯ ಹೇಳ್ತದ.
4: ಅದು ಯಾವ ಸತ್ಯ ಹೇಳ್ತೈತ್ರಿ ನನ್ ಪರ್ಸಿನ ಕತೆ?
3: ನೋಡ್ರಿಲ್ಲೆ, ಎಲ್ಲಾರೂ ನಮ್ಮನ್ ಬಿಟ್ಟು ದೂರ ಹೋಗ್ಬಿಡ್ತಾರ, ಆದ್ರೆ ದೇವ್ರು ನಮ್ಮನ್ನ ಎಂದೂ ಕೈ ಬಿಡೋದಿಲ್ಲ. ಅದಕ್ಕಾಗಿ ನಾವು ಭಗವಂತನ್ನ ಯಾವಾಗ್ಲೂ ನಂಬಬೇಕು, ಅವನ ಜೊತೆ ಸಂಬಂಧ ಗಳಿಸ್ಕೋಬೇಕು. ಅಂದಾಗ ಜೀವನದೊಳಗ ಸುಖ ಸಂತೋಷ ನೆಮ್ಮದಿ ಯಾವಾಗ್ಲೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ.
4: ಅಗ್ದಿ ಕರೆ ಮಾತು ಹೇಳಿದ್ರಿ ಕಂಡಕ್ಟರ್ ಸಾಹೇಬ್ರ, ಕರೆ ಮಾತು ಹೇಳಿದ್ರಿ, ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬರ್ತೇನ್ರಿ.
3: ಹೋಗ್ಬರ್ರಿ, ಹೋಗ್ಬರ್ರಿ.
0: ಹಿಂಗ ಯಾರ ಕೈ ಬಿಟ್ರು ಭಗವಂತ ಕೈ ಬಿಡುವುದಿಲ್ಲ.

0: ಸುನೀತಿ ಪಥ ನಾಟಕದಲ್ಲಿ ಭಗವಂತನನ್ನು ನಂಬಿ ನಾಟಕವನ್ನು ಕೇಳಿದರು.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಕುರಿತು ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಡಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರಿಂದ ಸಂದರ್ಶನ ಕೇಳೋಣ.

0: ಬಾಂಧವರೇ, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿ, ಉತ್ತಮ ಮಣ್ಣಿನ ಆರೋಗ್ಯ, ರಾಸಾಯನಿಕ ಮತ್ತು ಪರ್ಯಾಯ ರಸಗೊಬ್ಬರಗಳ ಸಮತೋಲಿತ ಬಳಕೆ, ಪೋಷಕಾಂಶಗಳ ನಿರ್ವಹಣೆ ಇತ್ಯಾದಿಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್, ಬೆಂಗಳೂರು. 5 ದಶಕಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಏಕಮಾತ್ರ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ. ಮಂಗಳ ಉತ್ಪನ್ನಗಳನ್ನು ಬಳಸಿ ಕೃಷಿಯಲ್ಲಿ ನಿರಂತರ ಲಾಭ ಗಳಿಸಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಮಂಗಳಮಯವಾಗಲಿ ನಿಮ್ಮೆಲ್ಲರ ಬದುಕು.
1: ಇವತ್ತು ಸಮತೋಲಿತ ಗೊಬ್ಬರಗಳ ಬಳಕೆ ಕುರಿತು ತಿಳಿಸಲಿಕ್ಕೆ ICR KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾದಂಥ ಶ್ರೀ NH ಬಂಡಿಯವರು ಹಾಗೂ ತೋಟಗಾರಿಕೆ ವಿಜ್ಞಾನಿಯಾದಂಥ ಶ್ರೀಮತಿ ಹೇಮಾವತಿ ಹಿರೇಗೌಡರವರು ನಮ್ಮೊಂದಿಗಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರಗಳು.
3: ನಮಸ್ಕಾರ
1: ಬಂಡಿಯವರೇ, ಈಗ ಈ ಸಮತೋಲನ ಗೊಬ್ಬರಗಳ ಬಳಕೆ ಅಂದರೆ ಏನಂತ ನಮಗೆ ತಿಳಿಸ್ಕೊಡ್ರಿ.
2: ವಿಶೇಷವಾಗಿ ಈ ಒಂದು ವಿಷಯ ಬಹಳ ಪ್ರಮುಖವಾದಂತ ಒಂದು ವಿಷಯ. ಇಲ್ಲಿ ನಾವೇನು ಬೆಳೆಗಳನ್ನ ಬೆಳಿತೀವಿ, ಈ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ನಾವು ಇವತ್ತು ವಿವಿಧ ರೀತಿಯ ಗೊಬ್ಬರಗಳ ಮೂಲಕ ನಾವು ಇವತ್ತು ಬೆಳೆಗಳಿಗೆ ಒದಗಿಸ್ತಾ ಇದ್ದೀವಿ. ಈ ಪೋಷಕಾಂಶಗಳನ್ನ ನಾವು ಸಾವಯವ ರೂಪದಲ್ಲಿ ಒದಗಿಸಬಹುದು, ಅಥವಾ ಈ ರಸಗೊಬ್ಬರಗಳ ಒಂದು ರೂಪದಲ್ಲಿನೂ ನಾವು ಈ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ವಿವಿಧ ಬೆಳೆಗಳಿಗೆ ಬೇಕಾದಂತ ವಿವಿಧ ರೀತಿಯ ಪೋಷಕಾಂಶಗಳನ್ನ ಬೆಳೆಗಳಿಗೆ ಬೇಕಾದಂತ ನಿರ್ದಿಷ್ಟ ಪ್ರಮಾಣದಲ್ಲಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಒದಗಿಸೋದು ಬಹಳ ಮುಖ್ಯ. ಸೊ ಆ ಕಾರಣದಿಂದಾಗಿ ಬೆಳೆಗಳಿಗೆ ಬೇಕಾದಂತ ಎಷ್ಟು ಪ್ರಮಾಣದ ಪೋಷಕಾಂಶಗಳು ಅವಶ್ಯಕತೆ ಇರ್ತವೋ ಅಷ್ಟು ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಒದಗಿಸುವುದಕ್ಕ ನಾವಿವತ್ತು ಏನಂತ ಕರಿಬಹುದು ಅಂದ್ರ ಸಮತೋಲನವಾದಂತ ಪೋಷಕಾಂಶಗಳನ್ನ ನಾವು ಕೊಡೋದು ಅಂತ ತಿಳ್ಕೋಬಹುದು. ಅದರಲ್ಲೂ ಕೂಡ ಈ ರಸಗೊಬ್ಬರಗಳನ್ನ ನಾವು ಬಳಸುವಂತ ಸಂದರ್ಭದಲ್ಲಿ ಆ ರಸಗೊಬ್ಬರದಲ್ಲಿ ಇರತಕ್ಕಂತ ಪೋಷಕಾಂಶಗಳ ಪ್ರಮಾಣವನ್ನ ಗುರುತಿಸಿಕೊಂಡು ನಮ್ಮ ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟು ಗೊಬ್ಬರವನ್ನ ನಾವು ನಿಗದಿತ ಸಮಯಕ್ಕೆ ಮತ್ತು ಬೆಳೆಗಳಿಗೆ ಬೇಕಾದಂತ ಸಮಯಕ್ಕೆ ಕೊಡೋದಕ್ಕೆ ಇವತ್ತು ನಾವು ಏನಂತ ಕರಿಬಹುದು ಅಂದ್ರ ಸಮತೋಲನವಾದಂತ ರಸಗೊಬ್ಬರಗಳ ಬಳಕೆ ಅಂತ ನಾವು ಇವತ್ತು ಕರಿಬಹುದು.
1: ಸಮತೋಲನ ಗೊಬ್ಬರಗಳ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ. ಸಮತೋಲಿತ ಗೊಬ್ಬರಗಳಿಗೆ ಬೇಕಾಗುವಂತ ಪೋಷಕಾಂಶಗಳು ಅಥವಾ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳು ಎಷ್ಟು ಅಂತ ಸ್ವಲ್ಪ ತಿಳಿಸ್ಕೊಡ್ರಿ.
2: ಇಲ್ಲಿ ಈ ಸಮತೋಲನವಾದಂತ ಪೋಷಕಾಂಶ ಅಥವಾ ಸಮತೋಲನವಾದಂತ ಗೊಬ್ಬರಗಳನ್ನ ನಾವು ಬಳಕೆ ಮಾಡಬೇಕು ಅಂದ್ರೆ ಮೂಲತವಾಗಿ ನಾವು ಬೆಳೆಗಳಿಗೆ ಬೇಕಾಗುವಂತ ಪೋಷಕಾಂಶಗಳ ಸಂಖ್ಯೆ ಎಷ್ಟು ಅನ್ನುವುದನ್ನ ನಾವು ಮೊದಲು ಗುರುತು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ತದನಂತರ ಆ ಪೋಷಕಾಂಶಗಳನ್ನ ಉಳ್ಳಂತ ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದು ಕೂಡ ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ನಮ್ಮ ಒಂದು ಬೆಳೆಗಳಿಗೆ 17 ರೀತಿಯ ಪೋಷಕಾಂಶಗಳನ್ನ ನಾವು ಒದಗಿಸಬೇಕಾಗತ್ತೆ. ಈ 17 ರೀತಿ ಪೋಷಕಾಂಶಗಳಲ್ಲಿ ಪ್ರಮುಖವಾಗಿ ನೈಸರ್ಗಿಕವಾಗಿ

0: ಬರ್ತಕ್ಕಂತ ಕೆಲವೊಂದಿಷ್ಟು ಪೋಷಕಾಂಶಗಳು ಕೂಡ ನಮ್ಮ ಬೆಳೆಗಳಿಗೆ ಅತಿ ಅವಶ್ಯಕ. ಅವುಗಳು ಅಂತಂದ್ರೆ ಜಲಜನಕ, ಇಂಗಾಲ ಮತ್ತು ಆಮ್ಲಜನಕ. ಇವು ನೈಸರ್ಗಿಕವಾಗಿ ಗಾಳಿ ಮತ್ತು ನೀರಿನಿಂದ ಬೆಳೆಗಳಿಗೆ ದೊರೆಯುವಂತ ಪೋಷಕಾಂಶಗಳು. ಇವು ಅಲ್ಲದೇನೆ ನಮ್ಮ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂತ ಪೋಷಕಾಂಶಗಳು. ಇವು ಅಲ್ಲದೇನೆ ನಮ್ಮ ಬೆಳೆಗಳಿಗೆ ಗಂಧಕ ಇರ್ಬೋದು, ಸತುವು ಇರ್ಬೋದು, ಕಬ್ಬಿಣ ಇರ್ಬೋದು, ಇವು ಕೂಡ ಕೆಲವೊಂದಿಷ್ಟು ಪೋಷಕಾಂಶಗಳು ಬಹಳಷ್ಟು ಬೆಳೆಗಳಿಗೆ ಬೇಕಾಗ್ತದೆ. ಇದೇ ಅಲ್ಲದೇನೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗುವಂತ ಪೋಷಕಾಂಶಗಳು ಕೂಡ ಇದಾವು. ಅವು ಯಾವುವು ಅಂತ ನಾವು ನೋಡೋದಾದ್ರೆ ಬೋರಾನ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ತಾಮ್ರ ಇರ್ಬೋದು, ಕಬ್ಬಿಣ ಇರ್ಬೋದು. ಸೊ ಈ ತರ ಬೇರೆ ಬೇರೆ 17 ರೀತಿಯ ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕಾಗ್ತದೆ. ಸೊ ಅದಕ್ಕೆ ವಿವಿಧ ರೀತಿಯ ಪೋಷಕಾಂಶಗಳನ್ನ ನಾವು ಒದಗಿಸಬೇಕು ಅಂತಂದ್ರೆ ನಾವು ಸಮತೋಲನವಾದಂತ ಗೊಬ್ಬರಗಳ ಬಳಕೆಯನ್ನ ಮಾಡಿದಾಗ ಮಾತ್ರ ನಮ್ಮ ಮಣ್ಣಿನ ಫಲವತ್ತತೆಯನ್ನ ಕಾಯ್ದುಕೊಂಡು ಉತ್ತಮವಾದಂತ ಇಳುವರಿಯನ್ನ ಪಡಿಬಹುದು. ಇಲ್ಲಿ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳ ಪ್ರಮಾಣವನ್ನ ನಾವು ನಿಗದಿ ಮಾಡ್ಕೋಬೇಕು ಅಂತಂದ್ರೆ ನಾವು ಮೂಲತಃವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಇರತಕ್ಕಂತ ಪೋಷಕಾಂಶಗಳ ಲಭ್ಯತೆಯನ್ನು ನೋಡಿಕೊಂಡು ಬೆಳೆಗಳಿಗೆ ಬೇಕಾದಂತ ಪ್ರಮಾಣವನ್ನು ನೋಡಿಕೊಂಡು ನಾವು ಹಾಕಬೇಕಾದಂತ ರಸಗೊಬ್ಬರಗಳ ಒಂದು ಪ್ರಮಾಣವನ್ನು ಕೂಡ ನಾವು ನಿಗದಿ ಮಾಡಬೇಕು. ಯಾಕಂದ್ರೆ ರಸಗೊಬ್ಬರದಲ್ಲಿ ಇರತಕ್ಕಂತ ಪೋಷಕಾಂಶಗಳ ಪ್ರಮಾಣ ತಿಳಿದುಕೊಂಡು ತದನಂತರ ನಮ್ಮ ಮಣ್ಣಿನಲ್ಲಿ ಏನದವೋ ಅದನ್ನು ನಾವು ನೋಡಿಕೊಂಡು ಬೆಳೆಗಳಿಗೆ ನಿಗದಿತವಾದಂತ ಪೋಷಕಾಂಶಗಳನ್ನು ಕೊಡೋದು ಬಹಳ ಅವಶ್ಯಕ.
1: ಈಗ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರಿ, ಈ ಮಣ್ಣು ಪರೀಕ್ಷೆ ಯಾವಾಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರ?
0: ಇಲ್ಲಿ ಮೂಲತಃವಾಗಿ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವತ್ತು ಬೆಳೆಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡುವುದರ ಜೊತೆಗೆ ಆ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳ ಪ್ರಮಾಣವನ್ನ ನಾವು ಇವತ್ತು ನಾನು ಈಗಾಗಲೇ ಹೇಳಿದಾಗೆ ನಿಗದಿ ಮಾಡಲಿಕ್ಕೆ ಅಂದ್ರೆ ಎಷ್ಟು ಬೇಕು ಪೋಷಕಾಂಶಗಳು ಅನ್ನುವುದನ್ನ ನಾವು ನಿಗದಿ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಬೆಳೆಗಳಿಗೆ ಪ್ರಾದೇಶಿಕವಾರು ಇವತ್ತೇನ್ ಮಾಡಿರ್ತಾರ ಅಂತಂದ್ರೆ ರೆಕಮೆಂಡೆಡ್ ಡೋಸ್ ಅಪ್ ಅಂದ್ರೆ ಶಿಫಾರಸು ಮಾಡಿದಂತ ಪೋಷಕಾಂಶಗಳ ಪ್ರಮಾಣ, ವಿವಿಧ ಬೆಳೆಗಳಿಗೆ ಶಿಫಾರಸು ಮಾಡಿದಂತ ಪೋಷಕಾಂಶಗಳ ಪ್ರಮಾಣ ಇರುತ್ತ. ಆದ್ರೆ ಅಷ್ಟೇ ನಾವು ಹಾಕ್ಬೇಕು ಅಂತಾನೆ ಇಲ್ಲ. ಇಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ನಮ್ಮ ಮಣ್ಣಿನ ಪರೀಕ್ಷೆಯನ್ನ ನಾವು ಮಾಡಿಕೊಂಡು ನಮ್ಮ ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣವನ್ನ ನಾವು ಕಡಿಮೆ ಇದೆಯೋ, ಮಧ್ಯಮ ಇದೆಯೋ ಅಥವಾ ಹೆಚ್ಚಿದೆ ಅಂತ ವರ್ಗೀಕರಣ ಮಾಡಿಕೊಂಡು ಎಲ್ಲಿ ನಮಗೆ ಮಣ್ಣಿನಲ್ಲಿ ಕಡಿಮೆ ಇರುವಂತ ಪೋಷಕಾಂಶಗಳು ಇರ್ತವೋ ಆ ಪೋಷಕಾಂಶಗಳನ್ನ ನಾವು ಬೆಳೆಗಳಿಗೆ ಬೇಕಾಗುವಂತ ಪ್ರಮಾಣದಲ್ಲಿ ಇವತ್ತು ನಾವು ಹಾಕ್ಬೇಕಾಗತ್ತೆ. ಅಂದ್ರೆ ಶಿಫಾರಸು ಏನ್ ಮಾಡಿರ್ತಾರ ಆ ಶಿಫಾರಸ್ಸಿಗೆ ಹೆಚ್ಚು ಮಾಡೋದಾಗ್ಲಿ ಅಥವಾ ಕಡಿಮೆ ಮಾಡೋದಾಗ್ಲಿ ನಮಗೆ ಯಾವಾಗ ಗೊತ್ತಾಗತ್ತ ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂತ ಲಭ್ಯವಿರುವಂತ ಪೋಷಕಾಂಶಗಳ ಪ್ರಮಾಣದ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂತಂದ್ರೆ ಸಾರಜನಕದ ಪ್ರಮಾಣ ನಮ್ಮ ಮಣ್ಣಿನಲ್ಲಿ ಕಡಿಮೆ ಇತ್ತು ಅಂತಂದ್ರೆ ಆ ಒಂದು ಬೆಳೆಗೆ ನಾವು ಏನಾದರೂ ಗೊಬ್ಬರವನ್ನ ಹಾಕಬೇಕಾದಾಗ ನಮಗ ಆ ಕಡಿಮೆ ಇರುವಂತ ಪೋಷಕಾಂಶವನ್ನ ಸ್ವಲ್ಪ ಹೆಚ್ಚು ಮಾಡಿ ಹಾಕಬೇಕಾದಂತ ಒಂದು ಪರಿಸ್ಥಿತಿಯನ್ನ ನಮಗೆ ಬರುತ್ತೆ. ಸೊ ಅದಕ್ಕೆ ಬೆಳೆಗಳಿಗೆ ಇವತ್ತು ಪೋಷಕಾಂಶಗಳನ್ನ ಬೇಕಾದಂತ ಪ್ರಮಾಣದಲ್ಲಿ ಮಾತ್ರ ಇವತ್ತು ಹಾಕ್ಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರು ಕೂಡ ಅದು ಉಪಯೋಗ ಆಗುವುದಿಲ್ಲ ಮತ್ತು ಕಡಿಮೆ ಹಾಕಿದ್ರು ಕೂಡ ನಮಗ ಬೆಳೆ ಇಳುವರಿಯಲ್ಲಿ ಕಡಿಮೆ ಆಗುವುದನ್ನ ಕೂಡ ನಾವು ನೋಡ್ತೀವಿ. ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳಿಗೆ ಪೋಷಕಾಂಶಗಳನ್ನ ನೀಡುವುದರಿಂದ ನಮಗ ಉತ್ತಮವಾದಂತ ಒಂದು ಇಳುವರಿಯನ್ನ ಪಡೆಯಬಹುದು ಮತ್ತು ನಮಗ ಬೇಕಾದಷ್ಟು ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದ್ರಿಂದ ಹೆಚ್ಚಿನ ಖರ್ಚು ಮಾಡದೆ ನಮಗ ಒಳ್ಳೆಯ ಆದಾಯವನ್ನು ಪಡೀಲಿಕ್ಕೆ ಕೂಡ ಇವತ್ತು ಸಹಕಾರಿ ಆಗ್ತದೆ.
1: ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕೊರತೆ ಇದೆ ಅದರ ಮೇಲೆ ಬೆಳೆಗೆ ನೀವು ಪೋಷಕಾಂಶಗಳನ್ನ ಒದಗಿಸಬೇಕು ಅಂತ ಹೇಳಿದ್ರಿ. ಹಾಗಾದ್ರೆ ಈಗ ಮೇಡಮ್ ಸಾಮಾನ್ಯವಾಗಿ ಬೆಳೆಗಳನ್ನ ಯಾವ ಯಾವ ವಿಧವಾಗಿ ವಿಂಗಡಣೆ ಮಾಡಬಹುದು?
2: ಪ್ರಮುಖವಾಗಿ ಕೃಷಿ ಬೆಳೆಗಳನ್ನ ಏಕದಳ ಧಾನ್ಯಗಳು ಮತ್ತೆ ದ್ವಿದಳ ಧಾನ್ಯಗಳು ಮತ್ತೆ ಎಣ್ಣೆ ಕಾಳುಗಳು ಅಂತ ಮಾಡ್ತೀವಿ. ಇನ್ನು ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳು, ಹೂವುಗಳು, ಹಣ್ಣುಗಳು, ತೋಟ್ಪಟ್ಟಿ ಗಿಡಗಳು ಮತ್ತೆ ಸಾಂಬಾರು ಪದಾರ್ಥಗಳು ಅಂತ ಮಾಡ್ತೀವಿ. ಇನ್ನು ಕೆಲವೊಂದು ವಿಧ ಅಂತ ಹೇಳೋದಾದ್ರೆ ಔಷಧಿ ಮತ್ತು ಸುಗಂಧ ದ್ರವ್ಯಗಳು ಅಂತ ಹೇಳಿ ನಾವು ಬೆಳೆಗಳನ್ನ ವಿಂಗಡಣೆ ಮಾಡಬಹುದು.
1: ಒಳ್ಳೆಯದು ಬಂಡಿ ಸರ್. ಏಕದಳ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರ ಬಳಕೆ ಬಗ್ಗೆ ಸ್ವಲ್ಪ

0: ತಿಳಿಸ್ರಿ.
1: ಅವಶ್ಯಕವಾಗಿ ಇಲ್ಲಿ ನಾವು ಏಕದಳ ಧಾನ್ಯಗಳು ಅಂತಂತಂದ್ರೆ ಪ್ರಮುಖವಾಗಿ ಯಾವ ಬರ್ತಾವು ಬೆಳೆಗಳು ಅನ್ನೋದನ್ನ ಕೂಡ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಏಕದಳ ಧಾನ್ಯಗಳು ಅಂತಂದ್ರೆ ಒಂದೇ ಕಾಳು ಇರುವಂತ ಬೆಳೆಗಳು, ಅಂದ್ರೆ ಕಾಳನ್ನ ಒಡೆದಾಗ ಎರಡು ಸರಿಯಾದ ಇಬ್ಬಾಗಗಳಾಗದೆ ಇರುವಂತ ಬೀಜ ಏನಿರ್ತಲ್ಲ ಅದನ್ನ ನಾವು ಏಕದಳ ಧಾನ್ಯ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಗೋವಿನ ಜೋಳ ಇರ್ಬೋದು, ಅಥವಾ ಜೋಳ ಇರ್ಬೋದು, ಅಥವಾ ಗೋಧಿ ಇರ್ಬೋದು, ಅಥವಾ ತೃಣಧಾನ್ಯ ಬೆಳೆಗಳಿರ್ಬೋದು, ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇವಕ್ಕೆ ಏಕದಳ ಧಾನ್ಯಗಳು ಅಂತ ಕರಿತೀವಿ. ಈ ಏಕದಳ ಧಾನ್ಯಗಳಿಗೆ ಸಾಮಾನ್ಯವಾಗಿ ನಾವು ಪೋಷಕಾಂಶಗಳನ್ನ ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನ ಹಾಕ್ಬೇಕು ಅಂತ ನೋಡೋದಾದ್ರೆ, ಉದಾಹರಣೆಗೆ ನಾವು ಜೋಳವನ್ನ ತೆಗೆದುಕೊಂಡು ನೋಡಿದ್ರೆ ಜೋಳದಲ್ಲಿ ಈ ಜೋಳವನ್ನ ಒಣಬೇಸಾಯದಲ್ಲಿ ಬೆಳಿಬಹುದು ಮತ್ತು ನೀರಾವರಿ ಸನ್ನಿವೇಶದಲ್ಲಿ ಕೂಡ ಬೆಳಿಬಹುದು. ಇಲ್ಲಿ ಒಣಬೇಸಾಯದಲ್ಲಿ ಜೋಳವನ್ನ ಬೆಳಿಬೇಕು ಅಂತಂದ್ರೆ ನಮಗೆ 20 ಕೆಜಿಯಷ್ಟು ಸಾರಜನಕವನ್ನ ನಾವು ಹಾಕ್ಬೇಕಾಗತ್ತ ಮತ್ತು 10 ಕೆಜಿಯಷ್ಟು ರಂಜಕವನ್ನ ಹಾಕ್ಬೇಕಾಗತ್ತ ಮತ್ತು ಒಂದು 6 ಕೆಜಿಯಷ್ಟು ಸತುವಿನ ಸಲ್ಫೇಟ್ ಅನ್ನ ಹಾಕ್ಬೇಕಾಗತ್ತೆ. ಈ 10 ಕೆಜಿ 20 ಕೆಜಿ ಮತ್ತು 6 ಕೆಜಿ ಏನಿದೆ ಸಿಫಾರಸ್ ಇದೆ, ಈ ಸಿಫಾರಸ್ ಗೊಬ್ಬರವನ್ನ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೋಡಿಕೊಂಡು ಇದನ್ನ ನಮ್ಮ ಬೆಳೆಗಳಿಗೆ ನಾವು ಒದಗಿಸಬೇಕು. ಅದೇ ರೀತಿಯಾಗಿ ಇದೇ ಜೋಳವನ್ನ ನಾವು ನೀರಾವರಿ ಪ್ರದೇಶದಲ್ಲಿ ಕೂಡ ಬೆಳೆಯೋದಾದ್ರೆ ನೀರಾವರಿಯಲ್ಲಿ ನಾವು ಎಷ್ಟು ಹಾಕ್ಬೇಕು ಸಾರಜನಕದ ಪ್ರಮಾಣ ಒಂದು ಶಿಫಾರಸಿನ ಪ್ರಕಾರ ಅಂದ್ರೆ ಒಂದು 40 ಕೆಜಿಯಷ್ಟು ಸಾರಜನಕವನ್ನು ನಾವು ಹಾಕ್ಬಹುದು, ಒಂದು 30 ಕೆಜಿ ರಂಜಕವನ್ನು ಹಾಕ್ಬಹುದು, ಒಂದು 16 ಕೆಜಿ ಪೊಟ್ಯಾಷಿಯನ್ ಹಾಕ್ಬಹುದು ಮತ್ತು ಒಂದು 6 ಕೆಜಿ ಸತುವಿನ ಸಲ್ಫೇಟ್ ಅನ್ನ ಹಾಕ್ಬಹುದು. ಈಗೇನು ಸಮತೋಲನ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ ಇವೇನು ಶಿಫಾರಸು ಇರುತ್ತೆ, ಈ ಶಿಫಾರಸಿನ ಒಂದು ಪ್ರಮಾಣವನ್ನ ನಮ್ಮ ಮಣ್ಣಿನಲ್ಲಿ ಲಭ್ಯತೆ ಇರುವ ಪೋಷಕಾಂಶಗಳ ಪ್ರಮಾಣವನ್ನ ನಿಗದಿ ಮಾಡಿಕೊಂಡು ಇವತ್ತು ನಾವು ಆ ಬೆಳೆಗಳಿಗೆ ಎಷ್ಟು ಪ್ರಮಾಣ ಬೇಕೋ ಅದನ್ನ ನಾವು ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಜೋಳದ ನೋಡಿದ ಮೇಲೆ ನಾವು ಮುಂದೆ ಗೋವಿನ ಜೋಳದ ಬೆಳೆಯನ್ನು ಕೂಡ ನೋಡಿದಾಗ ಗೋವಿನ ಜೋಳದ ಬೆಳೆಯನ್ನು ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಇವತ್ತು ಬೆಳಿಬಹುದು. ಈ ನೀರಾವರಿಯಲ್ಲಿ ನಾವು ಗೋವಿನ ಜೋಳವನ್ನ ಬೆಳಿಬೇಕು ಅಂತಂದ್ರೆ ಈ ಗೋವಿನ ಜೋಳಕ್ಕೆ ಬೇಕಾದಂತ ಶಿಫಾರಸು ಮಾಡಿದಂತ ಪೋಷಕಾಂಶಗಳು ಎಷ್ಟಪ್ಪ ಅಂದ್ರೆ ಒಂದು 60 ಕೆಜಿ ಒಂದು ಎಕರೆಗೆ ಸಾರಜನಕ ಬೇಕು, ಒಂದು ಎಕರೆಗೆ 26 ಕೆಜಿಯಷ್ಟು ನಮಗೆ ಸಾಮಾನ್ಯವಾಗಿ ರಂಜಕ ಬೇಕು, ಒಂದು 26 ಕೆಜಿಯಷ್ಟು ನಮಗೆ ಒಂದು ಎಕರೆಗೆ ಪೊಟ್ಯಾಶ್ ಬೇಕು, ಅದೇ ರೀತಿಯಾಗಿ ಒಂದು ಎಕರೆಗೆ 10 ಕೆಜಿ ಜಿಂಕ್ ಸಲ್ಫೇಟು, ಒಂದು 10 ಕೆಜಿ ಫೆರಸ್ ಸಲ್ಫೇಟು, ಇವು ಶಿಫಾರಸು ಮಾಡಿದಂತ ಪೋಷಕಾಂಶಗಳು. ಇಲ್ಲಿ ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಈ ಸಾರಜನಕದ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ ನಾವು ನೀರಾವರಿ ಪ್ರದೇಶದಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದು 50% ಹೆಚ್ಚು ಮಾಡಿ ಹಾಕ್ಬೇಕು. ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಸಾರಜನಕದ ಕೊರತೆ ಇಲ್ಲ ಜಾಸ್ತಿ ಇದೆ ಅಂತಂತಂದ್ರೆ ನಾವು ಅಲ್ಲಿ ಏನ್ ಮಾಡ್ಬೇಕು, ಜಾಸ್ತಿ ಅಂತ ಇದ್ದಾಗ ನಾವು ಈ ಸಾರಜನಕವನ್ನ 50% ಕಡಿಮೆ ಮಾಡಿ ಹಾಕ್ಬೇಕು. ಅಂದ್ರೆ ಏನು ಶಿಫಾರಸು ಮಾಡಿರ್ತಾರೆ ಆ ಶಿಫಾರಸಿಗೆ 50% ಕಡಿಮೆ ಮಾಡಿ ಹಾಕ್ಬೇಕು. ನಂತರ ಈ ರಂಜಕವನ್ನ ನಾವು ನೋಡೋದಾದ್ರೆ ರಂಜಕ ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಕೊರತೆ ಇತ್ತಪ್ಪ ಅಂತಂದ್ರ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ 25% ಏನು ಶಿಫಾರಸು ಮಾಡಿರ್ತಾರೆ ಆ ಶಿಫಾರಸಿಗೆ ಹೆಚ್ಚು ಮಾಡಿ ಹಾಕ್ಬೇಕು. ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ರಂಜಕದ ಪ್ರಮಾಣ ಜಾಸ್ತಿ ಐತಿ ಅಂದ್ರೆ ಇಲ್ಲಿ ನಾವು 25% ಕಡಿಮೆ ಮಾಡಿ ಹಾಕ್ಬೇಕು. ಸೊ ಅದಕ್ಕೆ ಇಲ್ಲಿ ಸಮತೋಲನ ಪೋಷಕಾಂಶಗಳು ಅಂತಂದ್ರೆ ಏನು ಶಿಫಾರಸು ಮಾಡಿರ್ತಾರೆ ಮತ್ತು ಮಣ್ಣಿನಲ್ಲಿ ಲಭ್ಯ ಇರುವಂತ ಪೋಷಕಾಂಶಗಳನ್ನ ನಾನು ಈಗಾಗಲೇ ಹೇಳಿದ ಹಾಗೆ ಹೆಚ್ಚಿದ್ರೆ ಎಷ್ಟು ಕಡಿಮೆ ಮಾಡಬೇಕು, ಕಡಿಮೆ ಇದ್ರೆ ಏನ್ ಮಾಡ್ಬೇಕು ಅನ್ನೋದು ಪ್ರಕಾರ ನೋಡ್ಕೊಂಡು ನಾವು ಇವತ್ತು ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಗೋವಿನ ಜೋಳಕ್ಕೆ ಒಣಬೇಸಾಯದಲ್ಲಿ ನಾವು ನೋಡೋದಾದ್ರೂ ಕೂಡ ಒಣಬೇಸಾಯದಲ್ಲಿ ಒಂದ್ ಎಕರೆಗೆ ನಮಗೆ ಒಂದು 40 ಕೆಜಿಯಷ್ಟು ಸಾರಜನಕ ಬೇಕು ಮತ್ತು ಒಂದು 20 ಕೆಜಿಯಷ್ಟು ರಂಜಕ ಬೇಕಾಗ್ತದೆ, ಒಂದು 10 ಕೆಜಿಯಷ್ಟು ಪೊಟ್ಯಾಶ್ ಕೂಡ ನಮಗೆ ಬೇಕಾಗ್ತದೆ, ಅದೇ ರೀತಿಯಾಗಿ ಒಂದು ಎಕರೆಗೆ 4 ಕೆಜಿಯಷ್ಟು ಜಿಂಕ್ ಸಲ್ಫೇಟ್ ಅನ್ನ ನಾವು ಗೋವಿನ ಜೋಳಕ್ಕೆ ಒಣಬೇಸಾಯದಲ್ಲಿ ಹಾಕ್ಬೇಕಾಗತ್ತೆ. ಇನ್ನು ಪ್ರಮುಖವಾದಂತ ಇನ್ನೊಂದು ಏಕದಳ ಧಾನ್ಯ ಅಂತಂದ್ರೆ ಬೆಳೆ ಅಂತ ನಾವು ನೋಡಿದಾಗ ಇಲ್ಲಿ ನಮಗೆ ಗೋಧಿ ಕೂಡ ಒಂದು ಪ್ರಮುಖವಾದಂತ ಒಂದು ಏಕದಳ ಬೆಳೆಯಾಗಿದೆ. ಇಲ್ಲಿ ಈ ಗೋಧಿಗೂ ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಬೆಳಿಬಹುದು. ನೀರಾವರಿಯಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ನಾವು 1 ಎಕರೆಗೆ 40 ಕೆಜಿಯಷ್ಟು ಶಿಫಾರಸು ಸಾರಜನಕ ಇರ್ತದೆ, ಒಂದು 30 ಕೆಜಿಯಷ್ಟು ರಂಜಕ ಶಿಫಾರಸು ಮಾಡಿರ್ತಾರೆ 1 ಎಕರೆಗೆ, ಒಂದು 20 ಕೆಜಿಯಷ್ಟು ಪೊಟ್ಯಾಶ್ ಕೂಡ ಇಲ್ಲಿ ಶಿಫಾರಸು ಮಾಡಿರ್ತಾರೆ. ಸೊ ಅದಕ್ಕೆ ಈ ಬೇಕಾದಂತ ಪೋಷಕಾಂಶಗಳು ನೀರಾವರಿಯಲ್ಲಿ ಇದೆ. ನಂತರ ಒಣಬೇಸಾಯದಲ್ಲಿ 1 ಎಕರೆಗೆ ಗೋಧಿಯನ್ನು ಬೆಳೀಲಿಕ್ಕೆ ನಮಗೆ 20 ಕೆಜಿಯಷ್ಟು ಸಾರಜನಕವನ್ನ ಶಿಫಾರಸು ಮಾಡಿರ್ತಾರೆ. ನಂತರ ಒಂದು 10 ಕೆಜಿಯಷ್ಟು ಫಾಸ್ಫರಸ್ ನಮ್ಮ ಒಂದು ವಲಯಕ್ಕೆ ಒಂದು ಶಿಫಾರಸು ಮಾಡಲಾಗಿದೆ.
0: ಈಗ ಏಕದಳ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರಗಳ ಬಳಕೆ ಹೇಗೆ ಅಂತ ವಿವರವಾಗಿ ತಿಳಿಸಿದ್ರಿ. ಈಗ ದ್ವಿದಳ ಧಾನ್ಯಗಳ ಬೆಳೆಗೆ ಹೋಗೋಕ್ಕಿಂತ ಮೊದಲು ಮೇಡಮ್, ನೀವು ಮೆಣಸಿನಕಾಯಿ ಹಾಗೂ ಈರುಳ್ಳಿಯಲ್ಲಿ ಯಾವ ರೀತಿಯಾಗಿ ಗೊಬ್ಬರಗಳನ್ನು ಬಳಸಬಹುದು ಅಂತ ಸ್ವಲ್ಪ ತಿಳಿಸ್ಕೊಡ್ರಿ.
2: ಖಂಡಿತ, ಈ ಮೆಣಸಿನಕಾಯಿ ಮತ್ತು ಈರುಳ್ಳಿ ಕೂಡ ಏಕದಳ ಧಾನ್ಯಗಳೇ. ಇದು ಈರುಳ್ಳಿಯನ್ನ ನಮ್ಮ ಗದಗ ಜಿಲ್ಲೆಯಲ್ಲಿ ಒಂದು 30,000 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರೆ, ಮತ್ತೆ ಮೆಣಸಿನಕಾಯಿಯನ್ನ ಸುಮಾರು 25-29,000 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರೆ. ಮೆಣಸಿನಕಾಯಿ ಬಗ್ಗೆ ಮಾತಾಡಿದ್ರೆ, ಎಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ ಅಷ್ಟು ಚೆನ್ನಾಗಿ ಇದರ ಒಂದು ಇಳುವರಿಯನ್ನ ನಾವು ಪಡ್ಕೋಬಹುದು. ಶಿಫಾರಸು ಮಾಡಿದ ಪ್ರಕಾರ ಹೇಳೋದಾತಂದ್ರೆ, 1 ಎಕರೆಗೆ 25 ಟನ್ ಆದ್ರೂ ಕೊಟ್ಟಿಗೆ ಗೊಬ್ಬರ ಹಾಕ್ರಿ ಅಂತ ಹೇಳ್ತಾರೆ. ಅಷ್ಟು ಹಾಕಕ್ ಆಗಿಲ್ಲ ಅಂದ್ರೆ, ಎಷ್ಟು ಸಾಧ್ಯ ಐತಿ ಅಷ್ಟಾದ್ರೂ ನಾವು ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಲೇಬೇಕು. ಮತ್ತೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ, 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, ಮತ್ತೆ 20 ಕೆಜಿ ಪೊಟ್ಯಾಷನ್ನ ಶಿಫಾರಸು ಮಾಡಿದೆ. ಇದರನ್ವಯ ನಾವು ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಪೊಟ್ಯಾಷನ್ನ ಕೊಡೋದಾದ್ರೆ, 60 ಕೆಜಿ ಯೂರಿಯಾ, 125 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, 40 ಕೆಜಿ ಪೊಟ್ಯಾಷನ್ನ ಕೊಡಬೇಕಾಗ್ತೈತಿ. ಬಿತ್ತುವಾಗ ಇದರ 50% ಮಾತ್ರ ಕೊಡಬೇಕು. ಬಿತ್ತಿದ ಒಂದು 45 ದಿವಸಕ್ಕೆ ಉಳಿದ 50% ನಾವು ಗೊಬ್ಬರವನ್ನು ಮೇಲು ಗೊಬ್ಬರ ಆಗಿ ಗಿಡಗಳಿಗೆ ಕೊಡಬೇಕಾಗ್ತೈತಿ. ಕೆಲವೊಂದ್ಸರಿ ಪೋಷಕಾಂಶಗಳ ಕೊರತೆ ಆದಾಗ, ಅತಿ ಹೆಚ್ಚು ನೀರಾದಾಗ ಅಥವಾ ತುಂಬಾ ಕೀಟಗಳ ಬಾಧೆ ಆದಾಗ ನಾವು ಹೂ ಉದುರೋದನ್ನ ನೋಡ್ತೀವಿ. ಇದರ ಒಂದು ಹತೋಟಿಗಾಗಿ ನಮ್ಮಲ್ಲಿ ತರಕಾರಿ ಸ್ಪೆಷಲ್ ಅಂತಿದೆ. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿರುವಂತ ಒಂದು ತರಕಾರಿಗೆ ಇರುವಂತ ಒಂದು ಲಘು ಪೋಷಕಾಂಶಗಳ ಮಿಶ್ರಣ. ಇದನ್ನ ಬಿತ್ತಿದ 40, 60, 80 ದಿವಸಕ್ಕೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನ ನೀಗಿಸಬಹುದು. ಜೊತೆಗೆ ಹೂ ಕತ್ತರಿಸಿ ಬೀಳೋದನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಮತ್ತೇನು ಈರುಳ್ಳಿ ಬೆಳೆ ಬಗ್ಗೆ ಹೇಳೋದಾದ್ರೆ, ಇದಕ್ಕೂ ಕೂಡ ಪ್ರತಿ ಎಕರೆಗೆ 25 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಿದ್ದಾರೆ. ಆ ಪ್ರಕಾರ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಕೊಡ್ತೀವಿ. ಅದು 50 ಸಾರಜನಕ, 20 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಷನ್ನ ಶಿಫಾರಸು ಮಾಡಿದೆ. ಇದರನ್ವಯ ನಾವು ಯೂರಿಯಾನ 50 ಕೆಜಿ, ಸಿಂಗಲ್ ಸೂಪರ್ ಫಾಸ್ಫೇಟ್ನ 120 ಕೆಜಿ, ಮತ್ತೆ ಪೊಟ್ಯಾಷನ್ನ ಒಂದು 80 ಕೆಜಿಯಷ್ಟು ಕೊಡಬೇಕಾಗತ್ತೆ. ಬೇಸಲ್ ಡೋಸ್ ಆಗಿ ಇದರ 50% ಕೊಡಬೇಕು. ಆಮೇಲೆ ಬಿತ್ತಿದ 30 ದಿವಸಕ್ಕೆ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ.
0: ಒಳ್ಳೆಯದು. ನೀವು ಮೆಣಸಿನಕಾಯಿ ಹಾಗೂ ಈರುಳ್ಳಿ ಬೆಳೆಯಲ್ಲಿ ಯಾವ ರೀತಿ ರಸಗೊಬ್ಬರಗಳನ್ನು ಬಳಸಬಹುದು ಅಂತ ತಿಳಿಸಿದ್ರಿ. ಸರ್, ಈಗ ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅಂತ ಹೇಳ್ರಿ.
1: ಇಲ್ಲಿ ದ್ವಿದಳ ಧಾನ್ಯಗಳು ಅಂತಂದ್ರೆ, ಈಗಾಗಲೇ ನಾವು ಏಕದಳ ಧಾನ್ಯದ ಬಗ್ಗೆ ಮಾತಾಡಿದ್ವಿ. ದ್ವಿದಳ ಧಾನ್ಯಗಳು ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಹೆಸರು ಬೆಳೆ ಇರಬಹುದು, ಉದ್ದು ಬೆಳೆ ಇರಬಹುದು, ಅಥವಾ ಅಲಸಂದೆ ಇರಬಹುದು, ಹುರುಳಿ ಇರಬಹುದು, ಅಥವಾ ತೊಗರಿ ಇರಬಹುದು, ಅಥವಾ ಕಡಲೆ ಬೆಳೆ ಇರಬಹುದು. ಇವು ನಮ್ಮ ಭಾಗದಲ್ಲಿ ಬೆಳೆಯುವಂತ ಕೆಲವು ದ್ವಿದಳ ಧಾನ್ಯಗಳು. ಇಲ್ಲಿ ಹೇಮಾವತಿಯವರು ಹೇಳಿದ ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಕೆಲವೊಂದಿಷ್ಟು ಬಿತ್ತುವಂತ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ಕೊಡಬೇಕು, ಕೆಲವೊಂದಿಷ್ಟು ಬಿತ್ತಿದ ತದನಂತರ 25-30 ದಿವಸಗಳಿಗೆ ನಾವು ಗೊಬ್ಬರಗಳನ್ನ ಕೊಡಬೇಕು, ಅಥವಾ ಕೆಲವೊಂದಿಷ್ಟು ಪೋಷಕಾಂಶಗಳನ್ನ ನಾವೇನು ರಸಗೊಬ್ಬರಗಳ ಸಿಂಪರಣೆಯನ್ನ ಮಾಡ್ತಾ ಇರ್ತೀವಿ ಅಥವಾ ಕೀಟನಾಶಕಗಳ ಸಿಂಪರಣೆಯನ್ನ ಮಾಡ್ತಾ ಇರ್ತೀವಿ, ಇಂಥ ಸಂದರ್ಭದಲ್ಲಿ ನಾವು ಪೋಲಿಯಾರ್ ಸ್ಪ್ರೇ ಅಂತ ಏನು ಮೇಲು ಗೊಬ್ಬರವಾಗಿ ನಾವು ಕೊಡ್ತಾ ಇರ್ತೀವಿ, ಇದನ್ನ ಗಿಡದ ಬಡ್ಡಿಗೆ ಕೊಡಬಹುದು ಅಥವಾ ತದನಂತರ ಅದನ್ನ ಸ್ಪ್ರೇ ಮುಖಾಂತರನು ಕೊಡಬಹುದು. ಸೊ ಅದಕ್ಕೆ 2-3 ಹಂತದಲ್ಲಿ ನಾವು ಪೋಷಕಾಂಶಗಳನ್ನ ಗೊಬ್ಬರಗಳ ಮುಖಾಂತರ ನಾವು ಒದಗಿಸಬೇಕಾಗತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ಹೆಸರು ಬೆಳೆಯನ್ನ ನೋಡಿಕೊಂಡಾಗ, ಹೆಸರು ಬೆಳೆಯಲ್ಲಿ ನಮ್ಮ ಒಂದು ಒಂದು ವಲಯಕ್ಕೆ ಶಿಫಾರಸು ಮಾಡಿದಂತ ಒಂದು ಪೋಷಕಾಂಶಗಳ ಪ್ರಮಾಣ, ಹೆಸರಿನಲ್ಲಿ ವಲಯ 3ಕ್ಕೆ ಮಾಡಿದಂತ ಪೋಷಕಾಂಶಗಳ ಪ್ರಮಾಣ ಎಷ್ಟು ಅಂದ್ರೆ, ಸಾರಜನಕ 5 ಕೆಜಿ, ರಂಜಕ 10 ಕೆಜಿ ಮತ್ತು ಗಂಧಕ 8 ಕೆಜಿ. ಇವನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಬಿತ್ತುವ ಸಮಯದಲ್ಲೇನೆ ಕೊಟ್ಬಿಡ್ಬೇಕು. ಅದರಲ್ಲೂ ವಿಶೇಷವಾಗಿ ರಂಜಕ ಇರ್ಬೋದು, ಗಂಧಕ ಇರ್ಬೋದು, ಆಮೇಲೆ ಪೊಟ್ಯಾಶ್ ಇರ್ಬೋದು, ಆಮೇಲೆ ಜಿಂಕ್ ಸಲ್ಫೇಟ್ ಇರ್ಬೋದು ಅಥವಾ ಪೆರಸ್ ಸಲ್ಫೇಟ್ ಇರ್ಬೋದು, ಇವುಗಳನ್ನ ಬಿತ್ತುವಂತ ಸಂದರ್ಭದಲ್ಲೇನೆ ನಾವು ಮೂಲ ಬೇಸಲ್ ಡೋಸ್ ಅಂತ ಏನು ಹೇಳ್ತೀವಿ ಆ ತಳಗೊಬ್ಬರವಾಗಿ ನಾವು ಕೊಡಬೇಕು. ತದನಂತರ ಈ ಸಾರಜನಕ ಗೊಬ್ಬರವನ್ನ 2-3 ಭಾಗಗಳಾಗಿ ಕೆಲವೊಂದಿಷ್ಟು ಬೆಳೆಗಳಿಗೆ ಕೊಡ್ತಾರೆ. ಅಂದ್ರೆ ದೀರ್ಘಕಾಲದ ಬೆಳೆಗಳೇನಿರ್ತಾವಲ್ಲ, ಈ ದೀರ್ಘಕಾಲದ ಬೆಳೆಗಳಿಗೆ ಈ ಸಾರಜನಕವನ್ನ 2-3 ಹಂತಗಳಲ್ಲಿ ಕೊಡ್ತಾರೆ. ಸೊ ಈ ರೀತಿಯಾಗಿ ನಾವು ಹೆಸರಿನಲ್ಲಿ ಕೂಡ ನಿರ್ವಹಣೆ ಮಾಡಬಹುದು. ತದನಂತರ ಉದ್ದಿಗೆ ಬಂದು ನೋಡಿದ್ರೆ ಉದ್ದಿನಲ್ಲಿ ನಮಗೆ ಸಾಮಾನ್ಯವಾಗಿ ಒಂದು ಎಕರೆಗೆ 10 ಕೆಜಿ ಸಾರಜನಕ ಬೇಕಾಗ್ತದೆ. ನಂತರ ಒಂದು 20 ಕೆಜಿಯಷ್ಟು ರಂಜಕವನ್ನ ಕೂಡ ನಮ್ಮ ಒಂದು ವಲಯಕ್ಕೆ ಶಿಫಾರಸು ಮಾಡಿರ್ತಾರೆ. ಇನ್ನು ಅಲಸಂದಿ ಬೆಳೆ ಬಂದು ನೋಡಿದ್ರೆ ಈ ಅಲಸಂದಿ ಬೆಳೆಗೆ ನಮ್ಮ ವಲಯ 3ಕ್ಕೆ ನೋಡಿದ್ರೆ ಒಂದು 5 ಕೆಜಿಯಷ್ಟು ಒಂದು ಎಕರೆಗೆ ಸಾರಜನಕ ಬೇಕಾಗ್ತದೆ. 10 ಕೆಜಿಯಷ್ಟು ಒಂದು ಎಕರೆಗೆ ರಂಜಕವನ್ನು ಶಿಫಾರಸು ಮಾಡಿರ್ತಾರ. ಮತ್ತು ಪೊಟ್ಯಾಶು 5 ಕೆಜಿ ಇರ್ತದ. ಇಷ್ಟನ್ನ ನಾವು ಈ ಅಲಸಂದಿ ಬೆಳೆಗೆ 1 ಎಕರೆಗೆ ನಮ್ಮ ಭಾಗದಲ್ಲಿ ಹಾಕಬಹುದು. ತದನಂತರ ಹುರುಳಿಯನ್ನ ನೋಡೋದಾಯ್ತು ಅಂದ್ರೆ ಹುರುಳಿಗೆ ಕೂಡ ನಾವು ಒಂದು 4 ಕೆಜಿಯಷ್ಟು ಸಾರಜನಕವನ್ನ ಶಿಫಾರಸು ಮಾಡಿರ್ತಾರ. ಮತ್ತು ರಂಜಕವನ್ನ ಒಂದು 12 ಕೆಜಿಯಷ್ಟು ರಂಜಕವನ್ನ ಇಲ್ಲಿ ಶಿಫಾರಸು ಮಾಡಲಾಗಿದೆ ನಮ್ಮ ಹುರುಳಿ ಬೆಳೆಗೆ. ಇನ್ನ ನಮ್ಮ ದ್ವಿದಳ ಧಾನ್ಯದಲ್ಲಿ ಇನ್ನೊಂದು ಪ್ರಮುಖ ಬೆಳೆ ಯಾವುದು ಅಂತ ನಾವು ನೋಡೋದಾಯ್ತು ಅಂದ್ರೆ ತೊಗರಿ ಬೆಳೆ. ಈ ತೊಗರಿ ಬೆಳೆಗೆ ಕೂಡ ನಾವು ಸಾರಜನಕ 10 ಕೆಜಿ, ರಂಜಕ 20 ಕೆಜಿ, ಪೊಟ್ಯಾಶು 50 ಕೆಜಿ. ಇಲ್ಲಿ ಕೆಂಪು ಮಣ್ಣೆ ಆಯ್ತು ಅಂತಂತಂದ್ರೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದ ಪೊಟ್ಯಾಷನ್ನ ನಾವು ಇವತ್ತು ಹಾಕಬೇಕು. ಯಾಕಂದ್ರೆ ಕೆಂಪು ಮಣ್ಣಿನಲ್ಲಿ ಪೊಟ್ಯಾಷಿನ ಕೊರತೆ ಬಹಳಷ್ಟು ಕಂಡು ಬರುವಂತಹ ಸಂದರ್ಭಗಳು ಇರ್ತವು. ಸೊ ಅದಕ್ಕೆ ಇಲ್ಲಿ ಪೊಟ್ಯಾಶ್ ಕೂಡ ಕೆಂಪು ಮಣ್ಣಿಗೆ ಯಾವುದೇ ಬೆಳೆಗಳಿರಲಿ ಅಲ್ಲಿ ಸರಿಯಾದಂತಹ ಈ ಪೊಟ್ಯಾಷಿನ ಪ್ರಮಾಣವನ್ನ ನಾವು ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ನೋಡಿಕೊಂಡು ನಾವು ಇವತ್ತು ಹಾಕೋದು ಬಹಳ ಒಳ್ಳೆಯದು. ಅದಲ್ಲದೆ ಈ ತೊಗರಿಗೆ 1 ಎಕರೆಗೆ 8 ಕೆಜಿಯಷ್ಟು ಗಂಧಕವನ್ನ ನಾವು ಇವತ್ತು ಬಳಕೆ ಮಾಡಬೇಕಾಗಿದೆ. ಇನ್ನು ಕಡಲೆಗೆ ಬಂದು ನೋಡಿದ್ರೆ ಕಡಲೆ ಬೆಳೆ ಕೂಡ ಒಂದು ನಮ್ಮ ಒಂದು ಜಿಲ್ಲೆಯಲ್ಲಿ ಬೆಳೆಯುವಂತಹ ಅತ್ಯಂತ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಬೆಳೆ. ಈ ಬೆಳೆಗೆ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಬೆಳಿಬಹುದು. ಹೆಚ್ಚಾನೆಚ್ಚು ಇದನ್ನು ಒಣಬೇಸಾಯದಲ್ಲೇನೆ ಬೆಳೀತಾರ. ಹೆಚ್ಚಾನೆಚ್ಚು ಇದು ಶೇಕಡ 60-70% ಕ್ಷೇತ್ರವನ್ನ ನಮ್ಮ ಒಂದು ಗದಗ ಜಿಲ್ಲೆಯಲ್ಲಿ ನಾವು ಒಣಬೇಸಾಯದಲ್ಲೇನೆ ನೋಡಬಹುದು. ಈ ಒಣಬೇಸಾಯಕ್ಕೆ ನಾವು 1 ಎಕರೆಗೆ 4 ಕೆಜಿಯಷ್ಟು ಸಾರಜನಕವನ್ನು ಹಾಕಬೇಕು ಮತ್ತು ಒಂದು 10 ಕೆಜಿಯಷ್ಟು ರಂಜಕವನ್ನು ನಾವು ಇವತ್ತು ಒದಗಿಸೋದು ಬಹಳ ಒಳ್ಳೆಯದು. ಅದೇ ಅಲ್ಲದೆ ಕಡಲೆಗೆ ನೀರಾವರಿಯಲ್ಲಿ ನಾವು ನೋಡೋದಾಯ್ತು ಅಂದರೆ 1 ಎಕರೆಗೆ 10 ಕೆಜಿಯಷ್ಟು ಸಾರಜನಕವನ್ನು ಮತ್ತು 20 ಕೆಜಿಯಷ್ಟು ರಂಜಕವನ್ನು 1 ಎಕರೆಗೆ ನಾವು ಶಿಫಾರಸು ಮಾಡೋದನ್ನ ನೋಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಶಿಫಾರಸು ಆಧಾರದ ಮೇಲೆ ಮತ್ತು ಮಣ್ಣಿನ ಒಂದು ಲಭ್ಯತೆ ಮೇಲೆ ನೋಡಿಕೊಂಡು ನಮ್ಮ ಏನು ದ್ವಿದಳ ಧಾನ್ಯಗಳದವು ಈ ದ್ವಿದಳ ಧಾನ್ಯಗಳಿಗೆ ಬಿತ್ತುವಂತಹ ಹಂತದಲ್ಲಿ ಮತ್ತು ತದನಂತರ ಹಂತದಲ್ಲಿ ಕೊಡಬೇಕಾದಂತಹ ಪೋಷಕಾಂಶಗಳನ್ನು ಗುರುತಿಸಿಕೊಂಡು ಅವುಗಳನ್ನು ಸರಿಯಾದ ಸಮಯಕ್ಕೆ ಕೊಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ನಾವು ಸಮತೋಲನವಾದಂತಹ ಗೊಬ್ಬರದ ಬಳಕೆಯನ್ನ ಮಾಡಿದಂಗೆ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ.
0: ಒಳ್ಳೆಯದು. ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅನ್ನೋದನ್ನ ಸವಿವರವಾಗಿ ಹೇಳಿದ್ರಿ. ಈಗ ಮೇಡಮ್, ಗದಗ ಜಿಲ್ಲೆಯಲ್ಲಿ ಮಾವು ಮತ್ತು ಗೋಡಂಬಿ ಬೆಳೆಗಳನ್ನ ಸಾಕಷ್ಟು ಜನರು ಬೆಳೀತಾ ಇದ್ದಾರೆ, ಸಾಕಷ್ಟು ಜನ ರೈತರು. ಈಗ ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಗೊಬ್ಬರಗಳ ಸಮತೋಲನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ರಿ.
2: ನೋಡ್ರಿ, ಈಗ ನೀವು ಹೇಳ್ದಂಗ ಗದಗ ಜಿಲ್ಲೆ ಒಳಗೆ ಮಾವು 1,200 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರ, ಮತ್ತು ಗೋಡಂಬಿನ ಸುಮಾರು 500 ಹೆಕ್ಟರ್ ಪ್ರದೇಶದೊಳಗೆ ಬೆಳೆಯಾಕತ್ತಾರ. ಪ್ರಮುಖವಾಗಿ ನಮ್ಮ ಜಿಲ್ಲೆ ಒಳಗಂತಂದ್ರೆ ಒಣಬೇಸಾಯದೊಳಗನ ಈ ಎರಡು ಬೆಳೆಗಳು ಭಾಳ ಚಲೋತ್ನೆ ಬೆಳೆದು ಇಳುವರಿಯನ್ನು ಕೊಡ್ತಿದ್ದಾವೆ. ಮತ್ತು ಇವುಗಳಿಗೆ ಪೋಷಕಾಂಶಗಳನ್ನು ನೀವು ಹೇಳ್ದಂಗೆ ಸಮತೋಲನವಾಗಿ ಹಾಕೋದು ಭಾಳ ಮುಖ್ಯ. ಈಗ ತಿಪ್ಪಿ ಗೊಬ್ಬರ ಅಂತೂ ಹಾಕಲೇಬೇಕು ಪ್ರತಿಯೊಂದು ಗಿಡಕ್ಕೂ. ಅದನ್ನು ಹಾಕುವಾಗ ಹೆಂಗೆ ಮಾಡಬೇಕು? ಈಗ 1 ಕ್ವಿಂಟಲ್ ತಿಪ್ಪಿ ಗೊಬ್ಬರ ತಗೊಂಡಿದ್ವಿ ಗಿಡಗಳಿಗೆ ಹಾಕ್ಲಿಕ್ಕೆ ಅಂತಂದ್ರೆ ಅದಕ್ಕೆ 1 ಕೆಜಿ ಟ್ರೈಕೋಡರ್ಮ ಅಂತ ಸಿಗುತ್ತೆ, ಅದನ್ನ ಹಾಕ್ಬೇಕು. ಅದ್ರ ಜೊತೆಗೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಸಿಗುತ್ತೆ, ಅದನ್ನ ಹಾಕ್ಬೇಕು. ಮತ್ತೆ ಸಾರಜನಕವನ್ನ ಒದಗಿಸುವಂತ ಅಜೋಸ್ಪಿರಿಲಮ್ ಅಂತ ಸಿಗ್ತೈತಿ ಅದನ್ನ, ಅಥವಾ ರೈಸೋಬಿಯಮ್ ಅಂತ ಸಿಗುತ್ತೆ ಅದನ್ನ. ಪ್ರತಿಯೊಂದನ್ನು 1 ಕೆಜಿ ಹಾಕಿ ಆ ತಿಪ್ಪಿ ಗೊಬ್ಬರವನ್ನ ಪುಷ್ಟೀಕರಿಸಿ ನಾವು ಗಿಡಗಳಿಗೆ ಕೊಡೋದ್ರಿಂದ ನಾವು ಏನು ಶಿಫಾರಸು ಮಾಡಿದ್ದೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಅದರ 25% ಕಡಿಮೆ ಗೊಬ್ಬರಗಳನ್ನು ನಾವು ಹಾಕ್ಬೋದು. ಅಂದರೆ ಆರ್ಗ್ಯಾನಿಕಲಿ ಮಾಡೋರಿದ್ರೆ ಇದನ್ನು ಫಾಲೋ ಮಾಡೋದ್ರಿಂದ ಅತಿ ಹೆಚ್ಚು ಸಾರಜನಕ ರಂಜಕ ಗಿಡಗಳಿಗೆ ಒದಗಿಸ್ದಂಗೆ ಆಗುತ್ತೆ. ಹೀಗೆ ಪ್ರತಿಯೊಂದು ಗಿಡಕ್ಕೆ ಮಾತಾಡೋದಾದ್ರೆ 25 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕು. ಅದ್ರ ಜೊತೆಗೆ ಕೆಲವೊಂದು ಶಿಫಾರಸು ಮಾಡಿದಾರ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಅವುಗಳ ಜೊತೆಗೆ ಲಘು ಪೋಷಕಾಂಶಗಳು ಕೂಡ ಈ ಬೆಳೆಗಳಿಗೆ ಪ್ರಮುಖವಾಗಿ ಬೇಕಾಗತ್ತೆ. ಈ ರಂಜಕ, ಪೊಟ್ಯಾಶು, ಸಾರಜನಕ ಏನು ಮಾತಾಡ್ತೀವಿ ಇವು ಬೆಳೆಗಳಿಗೆ ಭಾಳ ಸಹಾಯ ಮಾಡ್ತಾವೆ. ಜೊತೆಗೆ ಪೊಟ್ಯಾಶನ್ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ಬೆಳೆಗೆ ಬರುತ್ತೆ. ಈಗ ಮತ್ ಮಾವಿನ ಗಿಡಕ್ಕೆ ಎಷ್ಟು ರೆಕಮೆಂಡ್ ಮಾಡಾರಪ್ಪ ಅಂತಂದ್ರೆ, 5 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಸುಮಾರು 160 ಗ್ರಾಮ್ನಿಂದ 792 ಗ್ರಾಮ್ ಯೂರಿಯಾವ ನಾವು ಕೊಡ್ಬೋದು. ಮತ್ತೆ ಡಿ ಎ ಪಿ 195 ಗ್ರಾಮ್ 5 ವರ್ಷದ ಗಿಡಕ್ಕೆ ಬೇಕಾಗ್ತೈತಿ. ಮತ್ತೆ 1 ವರ್ಷದ ಗಿಡ ಇತ್ತಂದ್ರೆ ಸುಮಾರು 45 ಗ್ರಾಮ್ನಷ್ಟು ನಾವು ಕೊಡ್ಬೇಕಾಗ್ತೈತಿ. ಇನ್ನು ಪೊಟ್ಯಾಶ್ ಇತ್ತಂದ್ರೆ 1ನೇ ವರ್ಷದ ಗಿಡಕ್ಕೆ 115 ಗ್ರಾಮ್ ಕೊಟ್ರೆ 5 ವರ್ಷದ ಗಿಡಕ್ಕೆ 564 ಗ್ರಾಮನ್ನು ಕೊಡ್ಬೇಕಾಗ್ತೈತಿ. ಇನ್ನು 5 ವರ್ಷದಕ್ಕಿಂತ ಮೇಲ್ಪಟ್ಟಿರೋ ಗಿಡ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸುಮಾರು 1 ಕೆಜಿಯಷ್ಟು ಯೂರಿಯಾ ಮತ್ತೆ ಒಂದು 250 ಗ್ರಾಮ್ನಷ್ಟು ಡಿ ಎ ಪಿ ಮತ್ತೆ ಪೊಟ್ಯಾಷನ್ನ ಒಂದು 700 ರಿಂದ 900 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ ಕೊಡ್ಬೇಕಾಗ್ತೈತಿ. ಇವು ಅಷ್ಟೇ ಅಲ್ಲದೆ ಇವುಗಳನ್ನ ಸಾಮಾನ್ಯವಾಗಿ ಜೂನಲ್ಲಿ ಕೊಡೋದು ಬಹಳ ಉತ್ತಮ. ಅಂದ್ರೆ ಮುಂದೆ ಮಳೆ ಆದಾಗ ಇವೆಲ್ಲ ಕರಗಿ ಗಿಡಗಳಿಗೆ ಸಿಗೋದ್ರಿಂದ ಉತ್ತಮ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಲಘು ಪೋಷಕಾಂಶಗಳು ಬಹಳ ಮುಖ್ಯ. ಈಗ ಹೂ ಬರಬೇಕು ಅಂತಂದ್ರೆ 13045 ಸಿಂಪಡಣೆ ಮಾಡ್ತೀವಿ. ಅದ್ರ ಜೊತೆಗೆ ಮಾವು ಸ್ಪೆಷಲ್ ಅಂತ ಸಿಗುತ್ತೆ. ಇದು ಏನು ಅಂದ್ರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿರುವಂತ ಲಘು ಪೋಷಕಾಂಶಗಳ ಮಿಶ್ರಣ. ಇದ್ರೊಳಗ ತಾಮ್ರ ಇರುತ್ತೆ, ಸತು ಇರುತ್ತೆ, ಕಬ್ಬಿಣ ಇರುತ್ತೆ, ಬೋರಾನ್ ಇರುತ್ತೆ, ಜಿಂಕ್ ಇರುತ್ತೆ. ಇವೆಲ್ಲ ಏನ್ ಮಾಡ್ತಾವು ಅಂತಂದ್ರೆ ಗಿಡಗಳಿಗೆ ಫ್ರೂಟ್ ಬಡ್ ಡಿಫ್ರೆನ್ಸಿಯೇಷನ್ ಅಂತೀವಿ. ಅಂದ್ರೆ ಎಲೆ ಹಂತದಿಂದ ಹೂವಿನ ಹಂತಕ್ಕೆ ಬರಲಿಕ್ಕೆ ಈ ಲಘು ಪೋಷಕಾಂಶಗಳು ಬಹಳ ಮುಖ್ಯ. ಹಾಗಾಗಿ ಇವುಗಳನ್ನ ನಾವು ಶಿಫಾರಸು ಮಾಡಿರೋದು ಮಾವಿನ ಬೆಳೆಗೆ ಅಂದ್ರೆ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡೋದ್ರಿಂದ ಹೂವು ಚೆನ್ನಾಗಿ ಬರುತ್ತೆ, ಪರಾಗಸ್ಪರ್ಶ ಚೆನ್ನಾಗಾಗತ್ತೆ, ಕಾಯಿ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ. ಈ ಮ್ಯಾಂಗೋ ಸ್ಪೆಷಲ್ ಅನ್ನ ನಾವು ಬೆಳಗ್ಗೆ 6 ಬಾರಿ ಸಿಂಪಡಣೆ ಮಾಡ್ಬೇಕಾಗ್ತೈತಿ. ಸೆಪ್ಟೆಂಬರ್ ತಿಂಗಳದಾಗೊಮ್ಮೆ, ಅಕ್ಟೋಬರ್ ತಿಂಗಳದಾಗೊಮ್ಮೆ, ನವಂಬರ್ ಡಿಸೆಂಬರ್ ಅಲ್ಲಿ. ಅದಾದ್ಮೇಲೆ ಈ ಕಾಯಿಗಳು ಮಿಡಿ ಕಾಯಿ ಬಂದಾಗ ಒಂದ್ಸಲ ಸಿಂಪಡಣೆ ಮಾಡಬೇಕು. ಕೊನೆಯದಾಗಿ ಸ್ವಲ್ಪ ದೊಡ್ಡ ಗಾತ್ರ ಅಂದ್ರೆ ಡಾರಿಗಾಯಿ ಅಂತ ಕರಿತೀವಿ, ಆ ಹಂತದೊಳಗ ಸಿಂಪಡಣೆ ಮಾಡೋದ್ರಿಂದ ಕಾಯಿಗಳು ಉತ್ತಮವಾಗಿ ಬೆಳೆದು ಬಣ್ಣವನ್ನ ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಇನ್ನು ಗೋಡಂಬಿ ಬೆಳೆಯುವುದು ಮಾತಾಡೋದಾತಂದ್ರೆ ಇದಕ್ಕೂ ಕೂಡ ಕೊಟ್ಟಿಗೆ ಗೊಬ್ಬರವನ್ನ ಪ್ರತಿ ಗಿಡಕ್ಕೆ 25 ಕೆಜಿಯಷ್ಟು ನಾವು ಕೊಡಬೇಕು. ಮತ್ತೆ ನಾಟಿ ಮಾಡಿದ ತೋಟಗಳು ಇತ್ತು ಅಂತಂದ್ರೆ 1ನೇ ವರ್ಷ 20 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು, 2ನೇ ವರ್ಷ 10 ಕೆಜಿ ಕೊಡ್ಬೋದು. ಕ್ರಮೇಣ ನಮ್ಮಲ್ಲಿ ಸಾಧ್ಯ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಹೆಚ್ಚಿಗೆ ಮಾಡ್ಕೋತ ಹೋಗ್ಬೋದು. ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ 10 ಕೆಜಿ ಆದ್ರೂ ಪ್ರತಿ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು. ಮತ್ತೆ ರಾಸಾಯನಿಕಗಳನ್ನ ಕೊಡೋದಾದ್ರೆ ಯೂರಿಯಾ 1ನೇ ವರ್ಷ 137 ಗ್ರಾಮ್ ಕೊಡ್ಬೋದು, ರಂಜಕ 300 ಗ್ರಾಮ್, ಪೊಟ್ಯಾಶ್ 100 ಗ್ರಾಮ್ ಕೊಡ್ಬೇಕು. ಮತ್ತೆ ಇದು 5 ವರ್ಷದ ಬೆಳೆ ಇತ್ತು ಅಂದ್ರೆ 500 ಗ್ರಾಮ್ ಯೂರಿಯಾ, 600 ಗ್ರಾಮ್ ರಂಜಕ, ಮತ್ತೆ 800 ಗ್ರಾಮ್ ಪೊಟ್ಯಾಷನ್ನ ಕೊಡ್ಬೇಕು. 5 ವರ್ಷದ ಮೇಲ್ಪಟ್ಟಿದ ಗಿಡ ಇತ್ತು ಅಂತಂದ್ರೆ 1 ಗಿಡಕ್ಕೆ ಯೂರಿಯಾ 1 ಕೆಜಿ, ರಂಜಕ 1200 ಗ್ರಾಮ್, ಮತ್ತೆ ಪೊಟ್ಯಾಶ್ 800 ಗ್ರಾಮ್ ಅನ್ನ ಕೊಡ್ಬೇಕು. ಅದ್ರ ಜೊತೆಗೆ ಮಾವು ಸ್ಪೆಷಲ್ ಕೂಡ ನಾವು ಗೋಡಂಬಿ ಬೆಳೆಯಲ್ಲಿ ಉಪಯೋಗಿಸ್ಬೋದು, ಇದು ಕೂಡ ಕಾಯಿ ಕಟ್ಟಲಿಕ್ಕೆ ಸಹಾಯ ಮಾಡುತ್ತೆ.
0: ಒಳ್ಳೆಯದು. ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರಗಳ ನಿರ್ವಹಣೆ ಹೇಗೆ ಅಂತ ತಿಳಿಸಿದ್ರಿ. ಈ ಮಾವು ಮತ್ತು ಗೋಡಂಬಿ ಬೆಳೆಯ ರೈತರು ಇದರ ಉಪಯೋಗವನ್ನು ಪಡ್ಕೊಂತಾರೆ ಅಂತ ತಿಳಿತಾ, ಈಗ ಸರ್ ನೀವು ಏಕದಳ ಮತ್ತು ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರ ಮಾಡಬೇಕು ಅಂತ ಹೇಳಿದ್ರಿ. ಈಗ ಎಣ್ಣೆಕಾಳು ಬೆಳೆಗಳಲ್ಲಿ ಯಾವ ರೀತಿ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸಬಹುದು ಅಂತೀರಿ?
1: ಅವಶ್ಯಕವಾಗಿ. ಇಲ್ಲಿ ಎಣ್ಣೆಕಾಳು ಬೆಳೆಗಳಿಗೆ ನಾವು ಸಾಮಾನ್ಯವಾಗಿ ಏನು ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಅದಾವಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇಲ್ಲಿ ನಮ್ಮ ಈ ಎಣ್ಣೆಕಾಳು ಬೆಳೆಗಳಿಗೆ ಬೇಕಾಗ್ತವು. ಮತ್ತು ಕೆಲವೊಂದಿಷ್ಟು ಹೆಚ್ಚಿನ ಒಂದು ಪ್ರಮಾಣದ ಪೋಷಕಾಂಶಗಳು ಕೂಡ ಈ ಒಂದು ಬೆಳೆಗಳಿಗೆ ಬೇಕಾಗ್ತದೆ. ಇಲ್ಲಿ ಎಣ್ಣೆಕಾಳುಗಳು ಅಂದ್ರೆ ನಮ್ಮ ಒಂದು ಗದಗ ಭಾಗದಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಸಾಮಾನ್ಯವಾಗಿ ಶೇಂಗಾ ಬೆಳೆ ಒಂದು ಪ್ರಮುಖವಾದಂತಹ ಎಣ್ಣೆ ಬೆಳೆಯಾಗಿತ್ತು. ಅದು ಅಲ್ದನ ಕುಸಿಬಿ ಒಂದು ಎಣ್ಣೆಕಾಳು ಬೆಳೆಯಾಗಿತ್ತು. ನಂತರ ಸೂರ್ಯಕಾಂತಿ ಕೂಡ ಒಂದು ಪ್ರಮುಖವಾದಂತಹ ಬೆಳೆ. ಅಷ್ಟೇ ಅಲ್ದನೆ ಸೋಯಾಬೀನ್ ಕೂಡ, ಇವತ್ತು ಸೋಯಾ ಅವರೆ ಅಂತ ನಾವ್ ಏನ್ ಹೇಳ್ತೀವಿ, ಈ ಸೋಯಾ ಅವರೆ ಕೂಡ ನಮಗೆ ಒಂದು ಒಳ್ಳೆಯ ಎಣ್ಣೆ ಕಾಳು ಬೆಳೆ ಅಂತ ನಾವು ನೋಡಬಹುದು. ಇಲ್ಲಿ ನಮ್ಮ ಭಾಗದಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನ ನಾವು ನೋಡೋದಾಯ್ತು ಅಂತಂದ್ರೆ, ಈ ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ನಮ್ಮ ಒಂದು ಭಾಗದಲ್ಲಿ ಎಷ್ಟು ಶಿಫಾರಸು ಮಾಡಿದ್ದಾರೆ ನಮ್ಮ ಒಂದು ವಲಯ 3ಕ್ಕೆ ಅಂತ ನಾವು ನೋಡೋದಾದ್ರೆ 1 ಎಕರೆಗೆ 7 ಕೆಜಿಯಷ್ಟು ಸಾರಜನಕವನ್ನ ಶಿಫಾರಸು ಮಾಡಿದರೆ, 18.4 ಕೆಜಿಯಷ್ಟು ರಂಜಕವನ್ನ 1 ಎಕರೆಗೆ ಶಿಫಾರಸು ಮಾಡಲಾಗಿದೆ, 10 ಕೆಜಿಯಷ್ಟು ಪೊಟ್ಯಾಷಿಯನ್ನ ನಮ್ಮ ಒಂದು ವಲಯಕ್ಕೆ ಇವತ್ತು ಶಿಫಾರಸು ಕೂಡ ಮಾಡಲಾಗಿದೆ. ಇಲ್ಲಿ ಈ ಸಾರಜನಕ ರಂಜಕ ಪೊಟ್ಯಾಷಿಯು ಏನೈತಲ್ಲ, ಇದನ್ನ ಸ್ವಲ್ಪ ತಳಗೊಬ್ಬರವಾಗಿನೇ ನಾವು ಕೊಡೋದು ಬಹಳ ಮುಖ್ಯ ಈ ಒಂದು ಶೇಂಗಾ ಬೆಳೆಗೆ. ಮತ್ತು ಈ ಪೋಷಕಾಂಶಗಳನ್ನ ಒದಗಿಸುವಷ್ಟು ಪ್ರಮಾಣದ ರಸಗೊಬ್ಬರಗಳನ್ನ ನಾವು ಇವತ್ತು ಕೊಡೋದು ಬಹಳ ಮುಖ್ಯ. ಹೆಚ್ಚಿಗೆ ಕೊಡಬಾರ್ದು ಮತ್ತು ಕಡಿಮೆ ಕೊಡಬಾರ್ದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನ, ಇಷ್ಟು ಬೇಕಾದಂತ ಪೋಷಕಾಂಶಗಳನ್ನ ಪೂರೈಸುವಂತ ಗೊಬ್ಬರಗಳನ್ನ ನಾವು ಇವತ್ತು ಹಾಕ್ಬೇಕಾಗತ್ತೆ. ತದನಂತರ ಈ ಶೇಂಗಾ ಬೆಳೆಯಲ್ಲಿ ಏನ್ ಮಾಡೋದು ಅಂತಂದ್ರೆ, ಶೇಂಗಾ ಬೆಳೆಗೆ ಗಂಧಕದ ಪ್ರಮಾಣ ಬಹಳ ಅವಶ್ಯಕ. ಅದರಲ್ಲೂ ವಿಶೇಷವಾಗಿ ನಾವು ಏನು ಎಣ್ಣೆ ಕಾಳು ಬೆಳೆಗಳಂತ ನೋಡ್ತೀವಿ, ಈ ಎಣ್ಣೆ ಕಾಳು ಬೆಳೆಗಳಿಗೆ ಗಂಧಕ ಬಹಳ ಮುಖ್ಯ. ಅದರಲ್ಲೂ ಈ ಶೇಂಗಾ ಬೆಳೆಗೆ ಗಂಧಕದ ಪ್ರಮಾಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಸೊ ಅದಕ್ಕೆ ಈ ಗಂಧಕವನ್ನು ಕೂಡ ನಾವು ಎಣ್ಣೆ ಕಾಳು ಬೆಳೆಯಾದಂತ ಶೇಂಗಾಕ್ಕೆ ನಾವು ಹಾಕ್ಬಹುದು. ಇಲ್ಲಿ ನೇರವಾಗಿ ನಾವು ಏನ್ ಮಾಡಬಹುದು ಅಂದ್ರೆ, 1 ಎಕರೆಗೆ 200 kg ಜಿಪ್ಸಮ್ ಗೊಬ್ಬರವನ್ನ ಶೇಂಗಾ ಬೆಳೆಯಲ್ಲಿ ಕೊಂಡಿ ಚುಚ್ಚುವಾಗ ಅಥವಾ ಬಾರಂಗಿ ಚುಚ್ಚುವುದಂತ ನಾವೇನ್ ಹೇಳ್ತೀವಿ ಈ ಸಂದರ್ಭದಲ್ಲಿ ಹಾಕ್ಬೇಕು. ಸಾಮಾನ್ಯವಾಗಿ ಬಿತ್ತನೆ ಮಾಡಿದಂತ 40-45 ದಿನಗಳಿಗೆ ಈ ಜಿಪ್ಸಮ್ ಗೊಬ್ಬರವನ್ನ ನಾವು 1 ಎಕರೆಗೆ 200 kg ಹಾಕಿದ್ರೆ ನಮಗೇನಾಗತ್ತೆ ಅಂದ್ರೆ, ಬಾರಂಗಿ ಚುಚ್ಚೋದು ಕೂಡ ಜಾಸ್ತಿ ಆಗತ್ತೆ ಮತ್ತು ಭೂಮಿ ಸಡಲ ಆಗತ್ತೆ ಮತ್ತು ನಮ್ಮ ಬೆಳೆಗೆ ಬೇಕಾದಂತ ಗಂಧಕದ ಪ್ರಮಾಣ ಕೂಡ ನಮ್ಮ ಬೆಳೆಗಳಿಗೆ ದೊರೆತು ತದನಂತರ ನಮಗೇನಾಗತ್ತೆ ಅಂದ್ರೆ ಕಾಳುಗಳು ದಪ್ಪಾಗಿ ನಮ್ಮ ಎಣ್ಣೆ ಅಂಶ ಕೂಡ ಹೆಚ್ಚಾಗತ್ತೆ. ನಾವೇನು ಔಟಾನ್ ಅಂತ ಕರಿತೀವಿ, ಎಣ್ಣೆ ಔಟಾನ್ ಅಂತ ಕರಿತೀವಿ, ಅದು ಕೂಡ ಹೆಚ್ಚಾಗತ್ತೆ. ಸೊ ಅದಕ್ಕೆ ಈ ಜಿಪ್ಸಮ್ ಅನ್ನು ಕೂಡ ಬಳಕೆ ಮಾಡೋದು ಬಹಳ ಮುಖ್ಯ ನಮ್ಮ ಶೇಂಗಾ ಬೆಳೆಯಲ್ಲಿ. ಅದು ಅಲ್ಲದೇನೆ 1 ಎಕರೆಗೆ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣದ ಸಲ್ಫೇಟ್ ಅನ್ನು ಕೂಡ ನಾವು 1 ಎಕರೆಗೆ 10 kg ಸತುವಿನ ಸಲ್ಫೇಟ್ ಮತ್ತು 10 kg ಕಬ್ಬಿಣದ ಸಲ್ಫೇಟ್ ಅನ್ನ ಉಪಯೋಗ ಮಾಡೋದು ಕೂಡ ಬಹಳ ಮುಖ್ಯ. ಇನ್ನ ಶೇಂಗಾ ಆದ್ಮೇಲೆ ನಮಗೆ ಇನ್ನೊಂದು ಪ್ರಮುಖ ಎಣ್ಣೆ ಕಾಳು ಬೆಳೆ ಯಾವ್ದಪ್ಪ ಅಂದ್ರೆ, ಈಗಾಗಲೇ ಹೇಳಿದಾಗೆ ಆ ಕುಸುಬಿ ಕೂಡ ಒಂದು ನಮಗೆ ಎಣ್ಣೆ ಕಾಳು ಬೆಳೆ. ಈ ಕುಸುಬಿಯನ್ನು ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಬೆಳಿಬಹುದು. ಈ ಒಣಬೇಸಾಯದಲ್ಲಿ ಸಾಮಾನ್ಯವಾಗಿ ಬೆಳಿಬೇಕು ಅಂದ್ರೆ, ನಮ್ಮ ಒಂದು ವಲಯಕ್ಕೆ ಶಿಫಾರಸು ಮಾಡಿದಂತ ಒಂದು ಪ್ರಮಾಣ ಎಷ್ಟು ಅಂತ ನಾವು ನೋಡೋದಾಯ್ತು ಅಂತಂದ್ರೆ, ಸಾರಜನಕವನ್ನು 16 kg ಶಿಫಾರಸು ಮಾಡಿದ್ದಾರೆ 1 ಎಕರೆಗೆ. ರಂಜಕವನ್ನು 16 kg 1 ಎಕರೆಗೆ ಶಿಫಾರಸು ಆಗಿದೆ. ನಂತರ 5 kg ಪೊಟ್ಯಾಷ್ ಕೂಡ ನಮಗೆ ಇಲ್ಲಿ ಶಿಫಾರಸು ಮಾಡಲಾಗಿದೆ. ನಂತರ ಗಂಧಕ ಕೂಡ 1 ಎಕರೆಗೆ 12 kg ಗಂಧಕವನ್ನು ಕೂಡ ಈ ಒಂದು ಕುಸುಬೆ ಬೆಳೆಗೆ ಶಿಫಾರಸು ಮಾಡಲಾಗಿದೆ. ಇದು ಒಣಬೇಸಾಯದಲ್ಲಿ. ಇನ್ನು ನೀರಾವರಿಯಲ್ಲಿ ನಮ್ಗೆ ಎಷ್ಟು ಶಿಫಾರಸು ಮಾಡಲಾಗಿದೆ ಅಂತ ನೋಡೋದಾದ್ರೆ, ನಾವು ಸಾರಜನಕ 30 kg ನೀರಾವರಿ ಪ್ರದೇಶದಲ್ಲಿ 1 ಎಕರೆಗೆ ಹಾಕ್ಬೇಕು. ನಂತರ 30 kg 1 ಎಕರೆಗೆ ರಂಜಕವನ್ನ ಹಾಕ್ಬೇಕು. ನಂತರ 16 kg ಪೊಟ್ಯಾಷ್ ಗೊಬ್ಬರವನ್ನ ಪೊಟ್ಯಾಷನ್ನ ನಾವು ಇಲ್ಲಿ ಬೆಳೆಗಳಿಗೆ ಹಾಕ್ಬೇಕಾಗತ್ತೆ. ನಂತರ ಗಂಧಕ ಕೂಡ 12 kg 1 ಎಕರೆಗೆ ನೀರಾವರಿ ಪ್ರದೇಶದಲ್ಲಿ ಮತ್ತು ಒಣಬೇಸಾಯ ಪ್ರದೇಶದಲ್ಲಿ ಈ ಸಲ್ಫರ್ ಅನ್ನ 12 kg ಹಾಕ್ಬೇಕು. ಅದು ಅಲ್ಲದೇನೆ ಈ ಜಿಂಕ್ ಸಲ್ಫೇಟ್ ಕೂಡ ಬಳಕೆ ಮಾಡೋದು ಈ ಒಂದು ಕುಸುಬೆಯಲ್ಲಿ ಬಹಳ ಮುಖ್ಯ. ಇಲ್ಲಿ 1 ಎಕರೆಗೆ 6 kg ಜಿಂಕ್ ಸಲ್ಫೇಟ್ ಅನ್ನ ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಉಪಯೋಗ ಮಾಡಬಹುದು. ಇದು ಅಲ್ಲದೇನೆ ನಮಗೆ ಇನ್ನೊಂದು ಪ್ರಮುಖ ಎಣ್ಣೆ ಕಾಳು ಬೆಳೆ ಅಂದ್ರೆ ನಮಗೆ ಸೂರ್ಯಕಾಂತಿ. ಈ ಸೂರ್ಯಕಾಂತಿಗೆ ನಮಗೆ ಬೇಕಾದಂತ ಪೋಷಕಾಂಶಗಳು ಅಥವಾ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ನಾವು ನೋಡೋದಾದ್ರೆ, ಇಲ್ಲಿ ಒಣಬೇಸಾಯದಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಸಾರಜನಕವನ್ನ 14 kg ಶಿಫಾರಸು ಮಾಡಿದ್ದಾರೆ ಮತ್ತು ನೀರಾವರಿಯಲ್ಲಿ 36 kg ಶಿಫಾರಸು ಮಾಡಿದ್ದಾರೆ. ನಂತರ ರಂಜಕವನ್ನ ನಮಗೆ ಎಷ್ಟು ಶಿಫಾರಸು ಮಾಡಲಾಗಿದೆ ಅಂತಂದ್ರೆ, 20 kg ಒಣಬೇಸಾಯದಲ್ಲಿ ರಂಜಕವನ್ನ 1 ಎಕರೆಗೆ ಶಿಫಾರಸು ಮಾಡಿದರೆ, ಅದೇ ನೀರಾವರಿಯಲ್ಲಿ ನಾವು ನೋಡೋದಾಯ್ತು ಅಂದ್ರೆ 36 kg ರಂಜಕವನ್ನ ನೀರಾವರಿಗೆ 1 ಎಕರೆದೊಳಗೆ ಶಿಫಾರಸು ಮಾಡಲಾಗಿದೆ. ನಂತರ ಪೊಟ್ಯಾಷ್ ಕೂಡ 14 kg ಒಣಬೇಸಾಯದಲ್ಲಿ ಇವತ್ತು ನಮಗೆ ಶಿಫಾರಸಿದೆ. ನಂತರ 24 kg ನಮಗೆ ಏನಾಗಿದೆ ಅಂತಂದ್ರೆ, ನೀರಾವರಿಯಲ್ಲಿ 1 ಎಕರೆಗೆ 24 kg ಪೊಟ್ಯಾಷ್ ಕೂಡ ಶಿಫಾರಸು ಮಾಡಲಾಗಿದೆ. ಸೊ ಅದಕ್ಕೆ ನಾವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಈ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ನಾವು ಸಮವಾದಂತ ಪ್ರಮಾಣದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೆಳೆಗಳಿಗೆ ಕೊಡೋದು ಬಹಳ ಮುಖ್ಯ. ಅಷ್ಟೇ ಅಲ್ಲದೆ ಈ ಒಂದು ಸೂರ್ಯಕಾಂತಿಗೆ ನೀರಾವರಿಯಲ್ಲಿ ಬೆಳೆಯೋದಾಯ್ತು ಅಂತಂದ್ರೆ, ನಮಗ ಜಿಪ್ಸಮ್ ಗೊಬ್ಬರ 1 ಎಕರೆಗೆ 40 kg ಕೂಡ ನಾವು ಹಾಕಬಹುದು. ಸೊ ಹಿಂಗೆ ಪ್ರಮುಖವಾದಂತ ಈ ಎಣ್ಣೆ ಕಾಳು ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳೇನದವಲ್ಲ, ಈ ಪೋಷಕಾಂಶಗಳನ್ನ ಮಣ್ಣಿನ ಲಭ್ಯತೆ ಆಧಾರದ ಮೇಲೆಗೆ ಮತ್ತು ನಮ್ಮ ಶಿಫಾರಸು ಮೇರೆಗೆ ನೋಡಿಕೊಂಡು ನಾವು ಹಾಕಬೇಕಾದಂತ ಪೋಷಕಾಂಶಗಳ ಪ್ರಮಾಣವನ್ನ ನಿಗದಿ ಮಾಡಿಕೊಂಡು ಆ ಪೋಷಕಾಂಶಗಳನ್ನ ಪೂರೈಸುವಂತ ರಸಗೊಬ್ಬರಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಆ ರಸಗೊಬ್ಬರಗಳನ್ನ ನಾವು ಸರಿಯಾದ ನಿರ್ದಿಷ್ಟವಾದಂತಹ ಪ್ರಮಾಣದಲ್ಲಿ ಮಾತ್ರ ಬಳಕೆ ಮಾಡಿದ್ರೆ ಇವತ್ತು ನಮಗ ಸಮತೋಲನವಾದಂತಹ ಪೋಷಕಾಂಶಗಳ ಬಳಕೆಯಾಗಿ ಮಣ್ಣಿನ ಒಂದು ಗುಣಧರ್ಮ ಹಾಳಾಗದ ಹಾಗೆ ನಮ್ಮ ಒಂದು ಇಳುವರಿ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಮತ್ತು ನಾವು ಒಂದು ಸ್ಥಿರವಾದ ಇಳುವರಿಯನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಒಳ್ಳೆಯದು. ಈಗ ಒಣ ಬೇಸಾಯದಲ್ಲಿ ಮತ್ತೆ ನೀರಾವರಿಯಲ್ಲಿ ಎಣ್ಣೆಕಾಳು ಬೆಳೆಗಳಲ್ಲಿ ಯಾವ ರೀತಿ ಗೊಬ್ಬರಗಳನ್ನ ಸಮತೋಲನವಾಗಿ ಬಳಸಬಹುದು ಅಂತ ವಿವರವಾಗಿ ಹೇಳಿದ್ರಿ. ಈಗ ಮೇಡಮ್, ತೋಟಗಾರಿಕೆ ಬೆಳೆಗಳಲ್ಲಿ ಹೂವಿಂದು ಪ್ರಮುಖವಾದ ಪಾತ್ರ, ಹಾಗಾಗಿ ಸೇವಂತಿಗೆ, ಸುಗಂಧರಾಜ, ಚೆಂಡು ಹೂಗಳಿಗೆ ಗೊಬ್ಬರಗಳನ್ನ ಸಮತೋಲನವಾಗಿ ಹೇಗೆ ಬಳಸಬಹುದು ಅಂತ ತಿಳಿಸಿಕೊಡ್ರಿ.
2: ಖಂಡಿತ. ಈ ಸೇವಂತಿಗೆ ಬೆಳೆ ನಮ್ಮ ಜಿಲ್ಲೆಯ ಪ್ರಮುಖ ಹೂವಿನ ಬೆಳೆ ಅಂತಾನೆ ಹೇಳ್ಬೋದು. ಈ ಬೆಳೆಗೆ ಪ್ರಮುಖವಾಗಿ 1 ಎಕರೆಕ ನಾವು ಸುಮಾರು 22 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಶಿಫಾರಸು ಮಾಡ್ತೀವಿ. ಆದರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೊಟ್ಟರೆ ಒಳ್ಳೆಯದು. ಇನ್ನು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡೋದಾದ್ರೆ 1 ಎಕರೆಕ 15 ಕೆಜಿ ಸಾರಜನಕ, 60 ಕೆಜಿ ರಂಜಕ ಮತ್ತು 40 ಕೆಜಿ ಪೊಟ್ಯಾಷನ್ನ ಶಿಫಾರಸು ಮಾಡಿದ್ದಾರೆ. ಮತ್ತು ಇದು ಬೇಸಲ್ ಡೋಸ್ ಆಗಿ ನಾವು ಕೊಡಬೇಕಾಗತ್ತೆ. ಮತ್ತು ಬೇರು ಬಿಟ್ಟು ಆದಮೇಲೆ ಅಂದರೆ ಈ ಬೋದುಗಳ ಮೇಲೆ ಸಸಿಗಳನ್ನು ನಾಟಿ ಮಾಡಿ ಒಂದು 15-20 ಸೆಂಟಿಮೀಟರ್ ಎತ್ತರ ಬೆಳೆದಾಗ ಸುಮಾರು 1-1.5 ತಿಂಗಳಿಗೆ ಇಷ್ಟು ಎತ್ತರ ಆಗ್ತಾವೆ. ಅವುಗಳ ತುದಿಗಳನ್ನು ಚೂಟಿದ ಮೇಲೆ ಮತ್ತೆ ಒಂದು 40 ಕೆಜಿಯಷ್ಟು ನಾವು ಸಾರಜನಕವನ್ನು ಗಿಡಗಳಿಗೆ ಒದಗಿಸಬೇಕಾಗ್ತೈತಿ. ಮತ್ತು ಈ 40 ಕೆಜಿಯನ್ನು ನಾವು 2 ಹಂತದೊಳಗೆ ಕೊಡ್ಬೋದು. ಒಂದು ತುದಿ ಚೂಟಿದಾಗ ಏನು ಹೇಳಿದೆ ಅವಾಗ, ಎರಡನೇದನ್ನು ಒಣ್ಣೆ ತುದಿ ಚೂಟಿದಾಗ ಏನು ಕೊಡ್ತೀವಲ್ಲ ಅದಾದಮೇಲೆ 1 ತಿಂಗಳಿಗೆ ಮತ್ತೆ ಎರಡನೇ ಮೇಲು ಗೊಬ್ಬರ ಆಗಿ ನಾವು ಕೊಡ್ಬೋದು. ಇನ್ನು ಹೂವಿನ ಬೆಳೆಗಳಲ್ಲಿ ಚೆನ್ನಾಗಿ ಹೂ ಅರಳಬೇಕು, ಆಮೇಲೆ ಕಲರ್ ಬರಬೇಕು, ಹಿಂದಿನ ತುಂಬು ಫ್ರೆಶ್ ಆಗಿ ಉಳಿಬೇಕು, ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಬೆಲೆ ಸಿಗಬೇಕು ಅಂತಂದರೆ ಲಘು ಪೋಷಕಾಂಶಗಳ ಪಾತ್ರ ಬಹಳ ಮುಖ್ಯ ಆದಂಥದ್ದು. ಇವುಗಳಲ್ಲಿ ಪ್ರಮುಖವಾಗಿ ಬೋರಾನ್, ಕಬ್ಬಿಣ, ಸತು, ಮ್ಯಾಗ್ನೀಷಿಯಮ್ ಇವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾವೆ. ಇನ್ನು ಸೇವಂತಿಗೆ ಬೆಳೆ ಒಳಗೆ ಮೊಗ್ಗು ಕಟ್ಟುಕಿನ ಮುಂಚೆ ನೀರಿನಲ್ಲಿ ಕರಗುವ ಗೊಬ್ಬರ ಅಂದರೆ 13-045 ಇರ್ಬೋದು ಅಥವಾ 19-19 ಎರಡರಲ್ಲಿ ಯಾವುದಾದ್ರೂ ಒಂದಣ್ಣ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಅದಾದಮೇಲೆ ಮೊಗ್ಗು ಸ್ವಲ್ಪ ಅರಳಿದ ಮೇಲೆ ಒಂದು 75%ರಷ್ಟು ಹೂ ಅರಳೋ ಸಮಯದೊಳಗೆ ಕಬ್ಬಿಣದ ಸಲ್ಫೇಟ್ 5 ಗ್ರಾಮು, ಸತುವಿನ ಸಲ್ಫೇಟ್ 2.5 ಗ್ರಾಮು, ಮ್ಯಾಗ್ನೀಷಿಯಂ ಸಲ್ಫೇಟ್ 5 ಗ್ರಾಮು, ಬೋರಾನ್ 5 ಗ್ರಾಮು ಇವುಗಳನ್ನು ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಮಾಡೋದ್ರಿಂದ ನಮಗೆ ಪೂರ್ತಿ ಅರಳಿದ ಗಟ್ಟಿ ಹೂಗಳು ಸಿಗ್ತಾವೆ ಮತ್ತು ಫ್ರೆಶ್ನೆಸ್ ಭಾಳ ದಿವಸದೊಳಗೆ ಉಳಿಯುವಂಥ ಹೂಗಳನ್ನು ನಾವು ಪಡೆದುಕೊಳ್ಬೋದು. ಇನ್ನು ಸುಗಂಧರಾಜ ಹಚ್ಚಿದ್ದೀವಿ ಅಂತಂದರೆ ಇದಕ್ಕೆ ಕೂಡ 12 ಟನ್ನು ಕೊಟ್ಟಿಗೊಬ್ಬರ ಪ್ರತಿ ಎಕರೆಗೆ ಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಎಷ್ಟೆಷ್ಟು ಮಾಡಿದ್ದಾರೆ ಅಂತಂದರೆ ಸಾರಜನಕ 40 ಕೆಜಿ ಮತ್ತು ರಂಜಕ 20 ಕೆಜಿ, ಪೊಟ್ಯಾಷ್ 20 ಕೆಜಿ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ್ದಾರೆ. ಇದರೊಳಗೆ 2 ತಳಿ ಬರ್ತಾವೆ ಸುಗಂಧರಾಜ ಒಳಗೆ, ಒಂದು ಸಿಂಗಲ್ಸ್ ಅಂತ, ಇನ್ನೊಂದು ಡಬಲ್ಸ್ ಅಂತ. ಸಿಂಗಲ್ ತಳಿ ಅಂತಂದರೆ ಈ ಬಿಡಿ ಹೂಗಳನ್ನು ನಾವು ಉಪಯೋಗಿಸ್ತೀವಿ ಹಾರ ಮಾಡಲಿಕ್ಕೆ, ಅವು ಸಿಂಗಲ್ಸ್ ಅಂತ ಹೇಳಿ. ಡಬಲ್ಸ್ ಅಂತಂದರೆ ಈ ಹೂದಾನಿಗಳಲ್ಲಿ, ಬೊಕ್ಕೆಗಳಲ್ಲಿ ಇಡ್ಲಿಕ್ಕೆ ಏನು ಉಪಯೋಗಿಸ್ತಾರಲ್ಲ ಅವು ಡಬಲ್ಸ್ ಅಂದರೆ ಅದರಲ್ಲಿ ಹೆಚ್ಚಿನ ಒಂದು ದಳಗಳು ಇರ್ತಾವೆ ಅವುಗಳಿಗೆ. ಈಗ ಡಬಲ್ಸ್ ತಳಿಗಳಿಗೆ ನೋಡೋದಾದರೆ ಸಾರಜನಕ 80 ಕೆಜಿ, ರಂಜಕ 60 ಕೆಜಿ, ಪೊಟ್ಯಾಷ್ 60 ಕೆಜಿಯನ್ನು ಶಿಫಾರಸು ಮಾಡಿದ್ದಾರೆ. ಇದನ್ನು ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ನಾವು ಬೇಸಲ್ ಡೋಸ್ ಆಗಿ ಅಥವಾ ಮಡಿಯನ್ನು ತಯಾರು ಮಾಡುವಾಗಲೇ ಮಣ್ಣಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮತ್ತು ಈ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟ್ಯಾಷ್ಗಳಲ್ಲಿ 1/2 ಪ್ರಮಾಣದ ಸಾರಜನಕವನ್ನು ಹಾಕಬೇಕು, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ಹಾಕಬೇಕು. ಆಮೇಲೆ ನಾಟಿ ಸಮಯದೊಳಗೆ ಇವುಗಳನ್ನು ಹಾಕಿದರೆ ಇನ್ನುಳಿದ 1/2 ಪ್ರಮಾಣದ ಸಾರಜನಕವನ್ನು ನಾಟಿ ಮಾಡಿದ 6 ವಾರಗಳ ನಂತರ ಗಿಡಗಳಿಗೆ ಒದಗಿಸಬೇಕಾಗತ್ತೆ. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಇನ್ನು ಚೆಂಡು ಹೂವಿನ ಬಗ್ಗೆ ಮಾತಾಡೋದಾದರೆ ಪ್ರತಿ ಎಕರೆಗೆ 8 ಟನ್ನು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಿದ್ದಾರೆ. ಅದರ ಜೊತೆಗೆ ಸಾರಜನಕವನ್ನು 90 ಕೆಜಿ, ರಂಜಕ 24 ಕೆಜಿ, ಪೊಟ್ಯಾಷ್ 24 ಕೆಜಿ ರೆಕಮೆಂಡ್ ಮಾಡಿದ್ದಾರೆ. ಪ್ರತಿ ಎಕರೆಗೆ ನಾವು 8 ಟನ್ನು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಅದರ ಜೊತೆಗೆ ಪೋಷಕಾಂಶಗಳಲ್ಲಿ ಪ್ರತಿ ಎಕರೆಗೆ 50 ಕೆಜಿ ಸಾರಜನಕ, 24 ಕೆಜಿ ರಂಜಕ, 24 ಕೆಜಿ ಪೊಟ್ಯಾಷನ್ನ ಹಾಕ್ತೀವಿ. ಅದಾದ್ಮೇಲೆ 30-45 ದಿವಸಕ್ಕೆ ಕುಡಿಯನ್ನು ಚೂಟಿದ ಆದ್ಮೇಲೆ 40 ಕೆಜಿ ಸಾರಜನಕವನ್ನು ಹಾಕೋದ್ರಿಂದ ಗಿಡಗಳ ಅಭಿವೃದ್ಧಿ ಭಾಳ ಚೆನ್ನಾಗಾಗುತ್ತೆ. ಹೀಗಾಗಿ ಈ ಎಲ್ಲ ಪ್ರಮುಖ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಉಪಯೋಗಿಸೋದ್ರಿಂದ ನಾವು ಹೂವಿನ ಬೆಳೆಯಲ್ಲಿ ತಾಜಾ ಗಟ್ಟಿಮುಟ್ಟಾದಂಥ ಹೂಗಳನ್ನು ಪಡ್ಕೊಂಡು ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಪಡೆದುಕೊಳ್ಬಹುದು.

ಪ್ರಣಾಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿ, ಉತ್ತಮ ಮಣ್ಣಿನ ಆರೋಗ್ಯ, ರಾಸಾಯನಿಕ ಮತ್ತು ಪರ್ಯಾಯ ರಸಗೊಬ್ಬರಗಳ ಸಮತೋಲಿತ ಬಳಕೆ, ಪೋಷಕಾಂಶಗಳ ನಿರ್ವಹಣೆ ಇತ್ಯಾದಿಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್, ಬೆಂಗಳೂರು. 5 ದಶಕಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಏಕಮಾತ್ರ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ. ಮಂಗಳ ಉತ್ಪನ್ನಗಳನ್ನು ಬಳಸಿ ಕೃಷಿಯಲ್ಲಿ ನಿರಂತರ ಲಾಭ ಗಳಿಸಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಮಂಗಳಮಯವಾಗಲಿ ನಿಮ್ಮೆಲ್ಲರ ಬದುಕು.

ಇದುವರೆಗೆ ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಡಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರು ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರದ ಬಳಕೆಯ ಕುರಿತು ನೀಡಿದ ಸಂದರ್ಶನವನ್ನು ರೈತ ಬಂಧು ಕಾರ್ಯಕ್ರಮದಲ್ಲಿ ಕೇಳಿದಿರಿ.

0: ಶಾಲಿಗೆ ಹೋದೆ ಬಾಲ್ಯದ ತೆರ ಮೇಲೆ ಶಾಲಿಗೆ ಹೋದೆ ಅಲ್ಲಿ ಬಾಲ್ಯದ ತೆರ ಮೇಲೆ ಶಾಲಿಗೆ ಹೋದೆ
1: ಕಲಿಯೋದು ಮುಗಿದ ಮೇಲೆ

ஆகி வாழ்ந்து ஆ

0: ಬಲ್ಲಾಗಿ ಮಾತಾಗಿ ಗಾಂಧಿ
1: ಆಂದು ನೋಜಿವ ಪರಿಶಕ್ತಿ ಹೋರಿ
0: ಅಲ್ಲಿ ಏನಾತ್ರಿ
1: ಲಂಡನದೊಳಗೆ ಗಂಡಾಗಿ ಮೆಡದಿ
0: ಲಂಡನದೊಳಗೆ ಗಂಡಾಗಿ ಮೆರದಿ ಅಲ್ಲಿ ಏನೋ

0: ಹೋದೆ ಕಾಲ ನಡಗಿಲ್ಲೇ ನಡೆದಿ ತಂದೆ
1: ಕಾಲ ನಡಗಿಲ್ಲೇ ನಡೆದು ತಂದೆ ಸದ ಕಾಲ ಕಾಲ ನಡಗಿಲ್ಲೇ ನಡೆದು ತಂದೆ
0: ಹಾ ಪ್ರಾರ್ಥನೆ ಹೋದಾಗ ಬಂತ ಕಾಲ ನಹಾದೆ ನೀ ಪ್ರಾರ್ಥನೆ

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ಸರಿಯಾಗಿ ಯೋಚಿಸಿರಿ. ಕಥೆ ರಚನೆ ಜಗನ್ನಾಥ ಜಮಾದಾರ್.

0: ಕಥೆ ಸರಿಯಾಗಿ ಯೋಚಿಸಿರಿ. ಒಂದು ಪಟ್ಟಣದಲ್ಲಿ ಶ್ರೀಮಂತ ವ್ಯಕ್ತಿಯಿದ್ದ. ಆತನಿಗೆ ಯಾವುದರ ಕೊರತೆಯೂ ಇರಲಿಲ್ಲ. ಮನೆ, ಮಡದಿ, ಮಕ್ಕಳು, ದೊಡ್ಡ ಆಸ್ತಿ, ಆದಾಯ ಎಲ್ಲವೂ ಇತ್ತು. ಇದರಿಂದ ಆತನಲ್ಲಿ ಸ್ವಲ್ಪ ಸೊಕ್ಕು ಬಂದಿತ್ತು. ಒಂದು ಸಲ ಆತ ಲೆಕ್ಕಪತ್ರ ನೋಡುತ್ತಿದ್ದ. ಏಕೋ ಅಕ್ಷರಗಳು ಸ್ವಲ್ಪ ಮಸಕು ಮಸಕು ಕಾಣಲಾರಂಭಿಸಿದವು. ಕಣ್ಣಿನ ವೈದ್ಯರಲ್ಲಿ ಹೋದ. ಅವರಿಗೆ ಕಣ್ಣಿಗೆ ಔಷಧಿ ರಿಟೇಕ್. ಅವರು ಕಣ್ಣಿಗೆ ಔಷಧಿ ಹಾಕಿದರು. ಕೆಲ ದಿನಗಳು ಕಳೆದ ನಂತರ ಕಣ್ಣು ಮತ್ತಷ್ಟು ಮಸಕಾಗಿ ಕಾಣುತ್ತಿದ್ದವು. ಆತ ದೊಡ್ಡ ಆಸ್ಪತ್ರೆಗೆ ಹೋದ. ಏನೂ ಪ್ರಯೋಜನವಾಗಲಿಲ್ಲ. ಜಿಲ್ಲೆಗೆ ಹೋದ, ರಾಜಧಾನಿಗೂ ಹೋದ. ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸಿದ. ಇದರಿಂದ ಆತನಿಗೆ ಏನೂ ಪ್ರಯೋಜನವೇ ಆಗಲಿಲ್ಲ. ಆಗ ದೊಡ್ಡ ವೈದ್ಯರೊಬ್ಬರು, "ಮಾನ್ಯರೇ, ನೀವು ಏನೂ ಚಿಂತೆ ಮಾಡಬೇಡಿ. ನೀವು ಹಸಿರು ಮಾತ್ರ ನೋಡಿರಿ. ಹಸಿರು ಬಿಟ್ಟು ಬೇರೇನೂ ನೋಡಬೇಡಿರಿ. ಆಗ ಕಣ್ಣುಗಳು ತನ್ನಿಂದ ತಾವೇ ದೃಷ್ಟಿ ಪಡೆದುಕೊಳ್ಳುತ್ತವೆ" ಎಂದರು. "ಇದೇನು ಕಷ್ಟವಲ್ವಲ್ಲ" ಎಂದ ಧನಿಕ ತನ್ನ ತೋಟದಲ್ಲಿ ಹಸಿರು ನಳನಳಿಸುವಂತೆ ಮಾಡಿಸಿದ. ಅಲ್ಲಿಯೇ ಬಹುಕಾಲ ಇರಹತ್ತಿದ. ಆಮೇಲೆ ಮನೆಯನ್ನೇ ಏಕೆ ಹಸಿರು ಮಾಡಬಾರದು ಎಂದು ಲೆಕ್ಕ ಹಾಕಿ ಮನೆಯನ್ನು ಕೂಡ ಹಸಿರು ಬಣ್ಣ ಬಳಿಯಲು ಆದೇಶಿಸಿದ. ಗೇಟಿನಿಂದ ಹಿಡಿದು ಮನೆಯ ಪ್ರತಿ ವಸ್ತುವಿಗೂ ಹಸಿರು ಬಣ್ಣ ಹಚ್ಚಲಾಯಿತು. ಬಣ್ಣದ ಕೆಲಸ ಇನ್ನೂ ನಡೆಯುತ್ತಿರುವಾಗ ಒಬ್ಬ ಪರಿಚಿತ ವ್ಯಕ್ತಿ ಮನೆ ಮುಂದೆ ಹಾದು ಹೋಗುತ್ತಾ ಹಸಿರು ಬಣ್ಣದ ಕೆಲಸ ನೋಡಿದ. ಆತನಿಗೆ ಕುತೂಹಲ ಮೂಡಿತು. ಹೀಗಾಗಿ ಕುತೂಹಲದಿಂದ ಒಳಗೆ ಪ್ರವೇಶಿಸಿ ಧನಿಕನಿಗೆ ಕೇಳಿದ, "ಇದೇನಿದು, ಮನೆಗೆಲ್ಲ ಹಸಿರು ಬಣ್ಣ ಹಚ್ಚುತ್ತಿದ್ದೀರಲ್ಲ" ಎಂದು ಕೇಳಿದ. ಆಗ ಧನಿಕ, "ಹೌದು, ನನಗೆ ಡಾಕ್ಟರು ಕೇವಲ ಹಸಿರು ನೋಡಲು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಹಸಿರುಮಯ ಮಾಡಿಸುತ್ತಿದ್ದೇವೆ" ಎಂದ. ಆಗ, "ಆಗುಂತಕ ಇಷ್ಟೆಲ್ಲ ವೆಚ್ಚ ಮಾಡುವುದರ ಬದಲು ನೀವೇ ಹಸಿರು ಕನ್ನಡಕ ಹಾಕಿಕೊಂಡಿದ್ದರೆ ಎಲ್ಲವೂ ಹಸಿರಾಗಿ ಕಾಣುತ್ತಿರಲಿಲ್ಲವೇ?" ಎಂದ. "ಹೌದಲ್ಲ" ಎಂದೆನಿಸಿತು. ಧನಿಕನಿಗೆ ತಾವಾಗಲಿ ತನ್ನನ್ನು ಪರೀಕ್ಷಿಸಿದ ವೈದ್ಯರಾಗಲಿ ಈ ಪರಿಹಾರ ನೀಡಬಹುದಿತ್ತಲ್ಲ ಎಂದು ಹಳಹಳಿಸಿದ.
1: "ಯಾವಾಗಲೂ ಯೋಚಿಸಬೇಕು, ಸರಿಯಾಗಿ ಪರಾಮರ್ಶಿಸಬೇಕು. ಆಗ ಪರಿಹಾರ ತಾನೇ ಹೊರಹೊಮ್ಮುವುದು."

ಅವರಿಗೆ ಗೌರವ ಹಿರೇಮಠ ಹಾಗೂ ಸಂಗಡಿಗರಿಂದ ಸೋಬಾನ ಪದ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615

0: 7788.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?

0: ನಿಮ್ಮ ಸಹಕಾರ
1: ನಿಮಗಾಗಿ ಸಹಕಾರ
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ
1: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್ ನಮ್ಮ ಧ್ವನಿ ನಿಮಗಾಗಿ

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.

0: ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ.

0: ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 AM ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00 AM-8-00 AM ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?

0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.

ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದು ಗುರುವಾರ, ದಿನಾಂಕ 4 ಜೂನ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?

0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
1: ಪ್ರತಿದಿನ ಬೆಳಿಗ್ಗೆ 7:00 to 9:30 ಮಧ್ಯಾಹ್ನ 12:30 to 2:45 ಇದರ ಮರುಪ್ರಸಾರವು ಸಂಜೆ 6:00 to 8:15 ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

ನೂತನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ನಿರ್ಭಯಾನಂದ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳಿದರೆ ಭಾರತೀ ಕರಡಾಯನಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ಸಾರ್ವಿ ಸಿಂಗ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ರಮೇಶ್ ಕಲನ್ಗೌಡರ್ ಅವರು ಮಾತನಾಡುವರು. ಗುರುಸ್ಮರಣೆ ಗೀತೆ ಕೇಳುವಿರಿ ಗವಿಸಿದ್ದೇಶ್ವರ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸುಜಾತಾ ಮುಂಡರಗಿಮಠ್ ಅವರು. ಸುನೀತಿ ಪಥ ನಾಟಕದಲ್ಲಿ ಭಗವಂತನನ್ನು ನಂಬಿ ನಾಟಕವನ್ನು ಕೇಳುವಿರಿ. ರೈತ ಬಂಧು ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರ ಬಳಕೆಯ ಕುರಿತು ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಟಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರಿಂದ ದರ್ಶನ ಕೇಳುವಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಗೀಗೀ ಪದ. ಹಾಡಲಿದ್ದಾರೆ ವೀರಣ್ಣ ಅಂಗಡಿ ಹಾಗೂ ಸಂಗಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಸರಿಯಾಗಿ ಯೋಚಿಸಿರಿ ಕಥೆಯನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಸರಸ್ವತಿ ಸಂಗೀತ ಸಾಧನಾ ಕೇಂದ್ರದ ವಿದ್ಯಾರ್ಥಿಗಳು. ಸೋಬಾನ ಪದ ಕೇಳುವಿರಿ ಗೌರವ ಹಿರೇಮಠ್ ಹಾಗೂ ಸಂಗಡಿಗರಿಂದ.

ಕನ್ನಡದಲ್ಲಿ ಒಂದು ಗಾದೆ ಇದೆ, ನನ್ನ ಗುರುಗಳು ಅದನ್ನು ಬಹಳ ಚೆನ್ನಾಗಿ ಹೇಳೋರು. ಈ ಗೃಹಸ್ಥರಾದವರು ಹೇಳ್ತಾ ಇರ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಗೃಹಸ್ಥರು ಒಂದು ಗಾದೆ ಹೇಳ್ತಾರೆ, ಏನದು? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ನನ್ನ ಗುರುಗಳು ಹೇಳ್ತಾ ಇದ್ದದ್ದು. ಅವರು ಸನ್ಯಾಸಿಗಳೇ, ಮಹಾಸನ್ಯಾಸಿಗಳು ಅವರು, ಸಿದ್ದೇಶ್ವರ ಶ್ರೀಗಳು ಅವರು ಪ್ರಾಣ ಸ್ನೇಹಿತರು. ಗೃಹಸ್ಥರು ಹೇಳ್ತಾರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಆದರೆ ನಾನು ಹೇಳ್ತೇನೆ, ಮಠ ಕಟ್ಟಿ ನೋಡು, ಮದುವೆ ಮಾಡಿಕೊಳ್ಳದೆ ನೋಡು. ಮಠ ಕಟ್ಟಿ ನೋಡು, ಮದುವೆ ಮಾಡಿಕೊಳ್ಳದೆ ನೋಡು. ಬುದ್ಧ ಹೇಳ್ತಿದ್ದ, 1000 ಇಂದ್ರರನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ. ಇಂದ್ರಿಯಗಳನ್ನು ಗೆಲ್ಲು. ಅಂಥ ಮಹಾ ತಪಸ್ವಿ ವಿಶ್ವಾಮಿತ್ರ 10 ಬಿದ್ದ. ತಪಸ್ವಿಗಳನ್ನು ಬೀಳಿಸುತ್ತೆ ಮಾಯಾ. ಏಸು ಸಲ ತಪಗೈದು ಏಸು ಬಂದವನ ಅಂತೂ ಕೌಶಿಕನ್ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದನು. ಎಷ್ಟು ಸಲ ಬಿದ್ದ, ಎಷ್ಟು ಸಲ ಎದ್ದ? ಯಾರು? ಕೌಶಿಕ, ರಾಜ ಕೌಶಿಕ. ಯಾರು ಈ ಕೌಶಿಕ? ಇವನೇ ಮುಂದೆ ವಿಶ್ವಾಮಿತ್ರಾಗಿದ್ದು. ಏಸು ಸಲ ತಪಗೈದು ಏಸು ಬನ್ನವನ ಅಂತೂ ಕೌಶಿಕನ್ ಬ್ರಹ್ಮರ್ಷಿ ಪದಕ ಅರ್ಹನಾದನ್. ಘಾಸಿ ಪಡುತ್ತಲಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ, ಘಾಸಿ ಪಡುತ್ತಲಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ, ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಸರ್ವಜ್ಞನ ವಚನ ಹೊಂದಿದೆ, ಸ್ವಲ್ಪ ಖಾರವಾಗಿದೆ. ಸಭಿಕರ ನಡುವೆ, ಸಭ್ಯರ ನಡುವೆ ಹೇಳುವುದಕ್ಕೆ ಸ್ವಲ್ಪ ಇರುಸುಮುರುಸಾಗುತ್ತೆ. ಆದರೆ ಸರ್ವಜ್ಞ ಸಾಮಾನ್ಯನಲ್ಲ ಮಹಾತ್ಮ. ಅವನು ಮಹಾತ್ಮ. ಅವನು ಹೇಳಿರೋ ರೀತಿಯಲ್ಲಿ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ, ಬಟ್ ಆದರೂ ಬೇಡ ಅನಿಸ್ತಾ ಇದೆ. ನಾನೇನು ಹೇಳಲ್ಲ, ನೀವೇ ಹುಡುಕೊಳ್ಳಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಭಾರತ ದೇಶ ಒಂದು ಕಂಡು ಹಿಡಿದಿದೆ. ಏನನ್ನು ಕಂಡು ಹಿಡಿದಿದೆ? ಯುವಕನೇ, ಯುವಕನೇ. ದೇಶ ದೇಶಗಳನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ, ಮನಸ್ಸನ್ನು ಗೆಲ್ಲು ನೋಡೋಣ. ಶಂಕರಾಚಾರ್ಯರು ಹೇಳ್ತಿದ್ರು, ಇವರೆಲ್ಲ ಮಹಾ ತಪಸ್ವಿಗಳು, ಮಹಾಸನ್ಯಾಸಿಗಳು. ಶಂಕರಾಚಾರ್ಯರು, ವಿವೇಕಾನಂದರು, ಇನ್ನೂ ಎಷ್ಟೋ ಜನ. ಬೃಹಸ್ಪತಿಯ ಮಗ ಕಚ ಸನ್ಯಾಸಿ ಅಲ್ಲ ಅವನು, ಆದರೆ ಬ್ರಹ್ಮಚಾರಿ. ಮುಂದೆ ಸನ್ಯಾಸಿ ಆದನೋ ಏನೋ, ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡವನು ಬೃಹಸ್ಪತಿ ಆಚಾರ್ಯನ ಮಗ. ಶುಕ್ರಾಚಾರ್ಯನ ಮಗಳು ದೇವಯಾನಿ ಇನ್ನಿಲ್ಲದ ರೀತಿಯಲ್ಲಿ ಜೊಲ್ಲು ಸುರಿಸಿಕೊಂಡು ಅವನ ಹಿಂದೆ ಓಡಾಡಿದ್ಲು. ನನ್ನನ್ನು ಮದುವೆಯಾಗು,

ಉನ್ನತ ಮಟ್ಟದ ಬ್ರಹ್ಮಚರ್ಯದಿಂದ ತೇಜಸ್ವಿ ಯುವಕನಾಗಿ ಕಂಗೊಳಿಸ್ತಾ ಇರತಕ್ಕಂಥವನು, ಋಷಿಯ ಮಗ. ತೇಜಸ್ವಂತಂ ಓಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಗುರು ದೀಕ್ಷಾಯೈ ಚತ್ವಾ ತಪಸಶ್ಚ ತೇಜಸೇಜ ಹೋಮಿ. ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುವಾಗ ಗಾಯತ್ರಿ ಮಂತ್ರ ತಗೊಂಡ ಹುಡುಗನಿಗೆ, 8 ವರ್ಷದ ಹುಡುಗನಿಗೆ, ಅಲ್ಲಿರ್ತಕ್ಕಂಥ ಹಿರಿಯರು ಆಶೀರ್ವಾದ ಮಾಡೋದು ಹೀಗೆ: ಅಗ್ನೇ ತೇಜಸ್ವಿನ್ ತೇಜಸ್ವಿ, ಇನ್ನು ಮುಂದೆ ನೀನು ಅಗ್ನಿಯಂತೆ ತೇಜಸ್ವಿಯಾಗಿರಬೇಕು. ತ್ವಂದೇವೇಶು ಭೂಯಾಸ್ತೇಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ. ನೋಡ್ರಿ, ಒಂದೊಂದು ಪದ ರತ್ನದಂತಹ ಸಂಸ್ಕೃತ ಪದಗಳಿವು. ತಿಳ್ಕೊಳ್ಬೇಕಿದೆಲ್ಲ. ಅಷ್ಟು ಅದ್ಭುತವಾದ ಇದು ಕೊನೆಗೆ ಇದೇ ವಿಶ್ವಾಮಿತ್ರ. ಯಾವ ವಿಶ್ವಾಮಿತ್ರ ಮೇನಕಿಯನ್ನು ನೋಡಿ ಜೊಲ್ಲು ಸುರಿಸ್ಕೊಂಡು ಕೆಳಗೆ ಬಿದ್ದು ತಪಸ್ಸು ಮಾಡು, ಶಿವನನ್ನು ಕುರಿತು ತಪಸ್ಸು ಮಾಡೋದಕ್ಕೆ ಹೊರಟವನು ವಿಶ್ವಾಮಿತ್ರ. ಅವನ ಇಷ್ಟ ದೇವತೆ ಶಿವನೇ. ಮೇನಕೆ ಬಂದ್ಲು, ಇಂದ್ರ ಕಳಿಸಿದ ಮೇನಕೆಯನ್ನ, ಬಿದ್ದ. ಬಿದ್ದಿದ್ದು ಆಯಿತು, ಮದುವೆ ಮಾಡಿಕೊಂಡಿದ್ದು ಆಯಿತು, ಶಕುಂತಲೆ ಎನ್ನುವಂತ ಮಗಳನ್ನು ಪಡ್ಕೊಂಡಿದ್ದು ಆಯಿತು, ಮತ್ತೆ ಬುದ್ಧಿ ಬಂದಿದ್ದು ಆಯಿತು, ಮತ್ತೆ ತಪಸ್ಸು ಕೂತಿದ್ದು ಆಯಿತು. ಆದರೆ ಅವನನ್ನು ಮೆಚ್ಚಬೇಕು, ಕೊನೆಯವರೆಗೂ ಬ್ರಹ್ಮರ್ಷಿ ಆಗುವವರೆಗೂ ಅವನ ಛಲ ಬಿಡಲಿಲ್ಲ. ಭಾರತೀಯ ಯುವಕರಿಗೆ ಉಪನಿಷತ್ತು ಈ ಸವಾಲು ಹಾಕುತ್ತೆ. ತೈತ್ರಿಯ ಉಪನಿಷತ್ತು ಸವಾಲು ಹಾಕುತ್ತೆ. ಓ ಯುವಕನೇ, ನೀನು ಯುವಕನಾಗಿರಬಹುದು, ಮಹಾವಿದ್ವಾಂಸನಾಗಿರಬಹುದು, ಸುಂದರನಾಗಿರಬಹುದು, ಬಲಿಷ್ಠ ಶರೀರ ಇರಬಹುದು, ಅತ್ಯಂತ ಉತ್ಸಾಹಿಯಾಗಿರಬಹುದು, ಇಡೀ ಪ್ರಪಂಚಕ್ಕೆ ಚಕ್ರವರ್ತಿಯಾಗಿರಬಹುದು ಯುವಕನೇ, ಇದು ಏನೂ ಅಲ್ಲ ನಿನ್ನ ಸಾಧನೆ. ಇಷ್ಟು ಮಾಡೋದಕ್ಕೆ ನಮ್ಮ ಕೈಯಲ್ಲಾಗಲ್ಲ ಇವತ್ತು ನಮ್ಮ ಯುವಕರಿಗೆ. ಯಾಕೆ, ಅವರಿಗೆಲ್ಲ ಏನಾಗಿದೆ ಅಂದರೆ, ನಮ್ಮ ಯುವಕರಿಗೆ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ಕುರಿ ಮಂದೆಯಲ್ಲಿ ಬೆಳೆದು ಬಿಟ್ಟು ತನ್ನನ್ನು ಕುರಿಯಂತ ಭಾವಿಸಿಕೊಂಡು ಕುರಿಗಳಂತೆ ಬದುಕ್ತಾ ಇದ್ದಾರೆ ಇವತ್ತು ನಮ್ಮ ಯುವಜನತೆ. ಹೆಣ್ಣು ಸಿಂಹ, ತುಂಬು ಗರ್ಭಿಣಿ ಹೆಣ್ಣು ಸಿಂಹ ಇದ್ದಕ್ಕಿದ್ದಂಗೆ ಒಂದು ಮರಿಗೆ ಜನ್ಮ ಕೊಟ್ಟು ಸತ್ತೋಗುತ್ತೆ. ಆ ಮರಿ ತಾಯಿ ಹೊಟ್ಟೆಯಿಂದ ಹೊರಗೆ ಬರೋ ವೇಳೆಗೆ ತಾಯಿ ಸತ್ತೋಗ್ಬಿಡುತ್ತೆ.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಜೂನ್ 4ರಂದು 15 mm ಮಳೆಯಾಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 71% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 51% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಯುದ್ಧದ ಯೋಧರಾಗಿದ್ದೀವಿ ಅಂತೆ. ಯುದ್ಧ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ನಡೀತಾ ಇರುತ್ತದೆ ಅಂತೆ. ಅಂತರಂಗದೊಳಗ ಯುದ್ಧದ ತುಮುಲವನ್ನು ತುಂಬಿಕೊಂಡಿರತಕ್ಕಂಥ ನಾವು ಬಾಹ್ಯದಲ್ಲಿ ಶಾಂತಿಯನ್ನು ಬಯಸ್ತಕ್ಕಂಥವರಾಗಿದ್ದೀವಿ ಅಂತ. ಇಡೀ ಜಗತ್ತಿನೊಳಗ ಯಾವುದೋ ಒಂದು ಮೂಲೆಯೊಳಗ ಯುದ್ಧ ಅನ್ನೋದು ನಿರಂತರವಾಗಿ ನಡೀತಾ ಇರ್ತದ ಅಂತೆ. ಇವತ್ತು ನಾವೆಲ್ಲರೂ ಕೂಡ ದಿನಪತ್ರಿಕೆಯೊಳಗ ಸುದ್ದಿವಾಹಿನಿಯೊಳಗ ನೋಡ್ತಾ ಇರ್ತೀವಿ, ಉಕ್ರೇನ್ ಮತ್ತು ರಷ್ಯಾದ ಯುದ್ಧವಾಗಿರ್ಬೋದು, ಇನ್ನೂ ಕಡೆ ಇನ್ನೂ ಅನೇಕ ಕಡೆ ಯುದ್ಧ ನಡೀತಕ್ಕಂಥದ್ದನ್ನು ನೋಡಿದ್ದೇವೆ. ಈ ಯುದ್ಧದ ಮಧ್ಯೆಯೇ ಜಗತ್ತಿನ ಅನೇಕ ವ್ಯಕ್ತಿಗಳು ಶಾಂತಿಯನ್ನು ಬಯಸ್ತಕ್ಕಂಥವರಾಗಿದ್ದಾರೆ ಅಂತೆ. ಹಾಗಾದರೆ ಯುದ್ಧ ಪ್ರಾರಂಭವಾಗುವುದು ಎಲ್ಲಿ ಅಂಥೇಳಿ ಅನೇಕ ದಾರ್ಶನಿಕರು ಏನು ಹೇಳ್ತಾರೆ ಅಂದರೆ, ಅದನ್ನು ಮೊದಲು ರಣರಂಗದಲ್ಲಿ ಪ್ರಾರಂಭವಾಗುವ ಪೂರ್ವದಲ್ಲಿ ಅದು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗ್ತದೆ. ಅದೇ ರೀತಿಯೊಳಗ ಶಾಂತಿ ಅನ್ನೋದು ಬಾಹ್ಯದೊಳಗ ಪ್ರಾರಂಭವಾಗುವ ಬಯಸುವ ಪೂರ್ವದಲ್ಲಿ ಶಾಂತಿಯನ್ನು ನಾವು ಎಲ್ಲಿ ಸೃಷ್ಟಿಸ್ಕೊಳ್ಬೇಕಾಗ್ಯದ ಅಂದ್ರೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಸ್ಕೊಳ್ಬೇಕಾಗ್ಯದ ಅಂತೆ. ನಾವೆಲ್ಲರೂ ಕೂಡ ಇವತ್ತು ಒಂದಿಲ್ಲ ಒಂದು ಸಂದರ್ಭದೊಳಗ ದಿನದ 24 ಗಂಟೆಯಲ್ಲಿಯೂ ಕೂಡ ಅನೇಕ ಒತ್ತಡಗಳಿಗೆ ಬಿದ್ದು ಮನಸ್ಸನ್ನ ಅಶಾಂತವಾಗಿ ಉಳಿಸ್ಕೊಳ್ತೀವಿ ಅಂತೆ. ತುಮುಲಕ್ಕೊಳಗಾಗ್ತೇವೆ, ಒತ್ತಡಕ್ಕೊಳಗಾಗ್ತೇವೆ ಅಂತ. ಒಂದು ಅರ್ಥದಲ್ಲಿ ಇವತ್ತಿನ ಆಧುನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಒತ್ತಡದಲ್ಲಿದ್ದೇವೆ ಅಂತ. ಓಡ್ತಾ ಇದ್ದೇವೆ ನಾವೇನಾದರೂ ಕೂಡ, ಮೆಟ್ರೋಪಾಲಿಟನ್ ಸಿಟಿ ಅಥವಾ ಮಹಾನಗರಗಳ ಕಡೆಗೆ ಹೋದ್ವಿ ಅಂತಂದ್ರೆ ಒಬ್ಬರು ಇನ್ನೊಬ್ಬರ ಮುಖವನ್ನು ನೋಡಲಾರದಷ್ಟು ಇವತ್ತು ವೇಗವಾಗಿ ಓಡ್ತಾ ಇರ್ತಾರ ಅಂತ. ಅದಕ್ಕಾಗಿನೇ ಇವತ್ತು ಮನೋವಿಜ್ಞಾನ ಕೇವಲ ಇವತ್ತು ದೇಹದ ಆರೋಗ್ಯವನ್ನು ಕಾಪಾಡತಕ್ಕಂಥ ಆಸ್ಪತ್ರೆಗಳು ಮಾತ್ರ ಸೃಷ್ಟಿಯಾಗ್ತಾ ಇಲ್ಲ, ಮನಸ್ಸಿನ ಆರೋಗ್ಯವನ್ನೂ ಕೂಡ ಕಾಪಾಡತಕ್ಕಂಥ ಅನೇಕ ಆಲಯಗಳು ಕೂಡ ಇವತ್ತು ಅಲ್ಲಲ್ಲಿ ಸ್ಥಾಪನೆ ಆಗ್ತಾ ಇದ್ದಾವೆ ಅಂತೆ. ಅನೇಕ ಮನೋವಿಜ್ಞಾನಿಗಳು ಹೇಳ್ತಾರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ಬೋಧನೆ ಲೇಖನಗಳನ್ನು ನಾವು ನೋಡುತ್ತೀವಿ, ಮಾತುಗಳನ್ನು ಕೇಳ್ತಾ ಇದೆ. ಹಾಗಾದರೆ ಎಲ್ಲವನ್ನೂ ಕೂಡ ಮಾಡಬೇಕು ಎಂಬ ಒತ್ತಡದಲ್ಲಿ ಸಿಕ್ಕಿಕೊಂಡು ಏನನ್ನೂ ಕೂಡ ಮಾಡದ ಸ್ಥಿತಿಯಲ್ಲಿ ಇವತ್ತಿಗೆ ಇವತ್ತು ನಾವು ಬಂದು ತಲುಪಿದ್ದೇವೆ ಅಂತ. ನಮ್ಮ ಟೇಬಲ್ ಮೇಲೆ ಅನೇಕ ಕೆಲಸಗಳಿರ್ತಾವೆ, ಅಂತಿಮದೊಳಗೆ ಯಾವ್ದು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಮಾಡ್ತಾ ಯಾವ ಕೆಲಸವನ್ನೂ ಕೂಡ ಮಾಡದೆ ನಾವು ಪಲಾಯನ ಮಾಡ್ತಕ್ಕಂಥ ಅಥವಾ ಪಲಾಯನವಾದಿಗಳಾಗಿ ಆಗ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣವಾಗ್ಯದ ಅಂತೆ. ಅದಕ್ಕಾಗಿಯೇ ಇವತ್ತು ಈ ಒಂದು ಶಾಂತಿಯನ್ನು ಹುಡುಕೋದಕ್ಕಾಗಿ ನಾವು ಹೋಗಬೇಕಾಗ್ಯದ. ಹಾಗಾದರೆ ಈ ಶಾಂತಿ ಅಂದ್ರೇನು? ನೆಮ್ಮದಿ, ಸಂತೋಷ, ಶಾಂತಿ, ತೃಪ್ತಿ, ಹೀಗೆ ಏನೇನೋ ಅರಸಿಕೊಂಡು ನಾವೆಲ್ಲರೂ ಕೂಡ ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತೇವೆ ಅಂತ. ಬುದ್ಧನೂ ಕೂಡ ತನ್ನ ಅರಮನೆಯನ್ನು ತೊರಿಬೇಕು ಅಂತಂದ್ರೆ ಈ ಶಾಂತಿ ಮತ್ತು ಪ್ರೀತಿಯನ್ನು ಅರಸಿಕೊಂಡೇ ಆತ ಹೋದ ಅಂತ. ಶಾಂತಿ ಅನ್ನೋದು ಮನಸ್ಸನ್ನ ಲೋಕದ ಎಲ್ಲ ಚಿಂತನೆಗೆ ಒಳಪಡಿಸದೆ ತನ್ನತನದಲ್ಲಿ ಮಗ್ನನಾಗಿರುವುದೇ ಒಂದು ರೀತಿಯೊಳಗ ಅದು ಶಾಂತಿಯ ಪ್ರತೀಕ ಅಂತೆ. ಇದನ್ನೇ ನಾವು ನೆಮ್ಮದಿಯ ಗುಟ್ಟು ಸಹ ಅಂತ ಕರೀತೇವೆ. ಜಗತ್ತಿನೊಳಗೆ ಅನೇಕ ಆಗುಹೋಗುಗಳು ನಡೀತಾ ಇರ್ತಾವೆ, ನಡೀತಕ್ಕಂಥ ಎಲ್ಲ ಆಗುಹೋಗುಗಳಿಗೂ ಕೂಡ ನಮ್ಮನ್ನು ಒಡ್ಡಿಕೊಳ್ಳಲಾರದೆ ನಮ್ಮತನವನ್ನು ನಾವು ಉಳಿಸಿಕೊಳ್ಳುವ ಒಂದು ಸ್ವಭಾವ ಏನೈತಲ್ಲ, ಇದು ನಿಜವಾಗಿರತಕ್ಕಂಥ ಶಾಂತ ಮನೋಸ್ಥಿತಿಯ ಒಂದು ಗುಣ ಅಂತೆ. ಮನಸ್ಸನ್ನು ಮೌನಕ್ಕೆ ಒಳಪಡಿಸ್ಕೊಳ್ಳೋದು ಅಂತೆ. ಆದರೆ ಮೌನಕ್ಕೂ ಮತ್ತು ಶಾಂತಿಗೂ ಕೂಡ ಒಂದು ಅಂತರ್ ಸಂಬಂಧನೂ ಕೂಡ ಅದ, ಅಂತರ್ಭಿನ್ನತೆಯೂ ಕೂಡ ಅದ ಅಂತೆ. ಮೊದಲು ನಾವು ಮೌನವನ್ನು ರೂಢಿಸ್ಕೊಳ್ಬೇಕಾಗ್ಯದ ಅಂತೆ. ಹಾಗಾದರೆ ಮೌನವಾಗಿರ್ತಕ್ಕಂಥವರೆಲ್ಲರೂ ಕೂಡ ಶಾಂತ ಸ್ವಭಾವದವರಾಗಿರ್ತಾರನ್ನೋ ಅಂದರೆ ಇಲ್ಲ. ಬಾಹ್ಯವಾಗಿ ಮೌನವಾಗಿದ್ದರೂ ಕೂಡ ಅಂತರಂಗದಲ್ಲಿ ಅವನಲ್ಲಿ ತುಮುಲಗಳೇ ಸೃಷ್ಟಿಯಾಗಿರಬಹುದು ಅಂತೆ, ಗೊಂದಲಗಳೂ ಕೂಡ ಇರಬಹುದು, ಯುದ್ಧವೇ ಸೃಷ್ಟಿಯಾಗಿರಬಹುದು ಅಂತೆ. ಆದರೆ ಶಾಂತವಾಗಿರತಕ್ಕಂಥ ಮನೋಸ್ಥಿತಿ ಉಳ್ಳವನ ಮನಸ್ಸಿನೊಳಗ ಒಂದು ರೀತಿ ಶಾಂತ ಮಾನಸ ಸರೋವರದ ಹಾಗೆ ಅವನು ಮನಸ್ಸು ಪ್ರಶಾಂತವಾಗಿರಬಹುದು ಅಂತೆ. ಅದಕ್ಕಾಗಿ ಇವತ್ತು ಇಡೀ ಜಗತ್ತು ಶಾಂತಿ ದಿನವನ್ನು, ವಿಶ್ವಶಾಂತಿ ದಿನವನ್ನು ಆಚರಣೆ ಮಾಡ್ತಾ ಇದೆ. ಜಗತ್ತಿನೆಲ್ಲೆಡೆ ಅಶಾಂತಿ ತಾಂಡವವಾಡ್ತಾ ಇದ್ದಾಗ
ಅಥವಾ ಮನಸ್ಸನ್ನೂ ಕೂಡ ಒಂದು ರೀತಿ ಕಂಪನಕ್ಕೊಳಗಾಗ್ತಾ ಇದ್ದಾಗ ಜಗತ್ತಿನ ಎಲ್ಲ ಮಾನವ ಕುಲದ ಒಳಿತಿಗಾಗಿ ಸೆಪ್ಟೆಂಬರ್ 21, 2022 ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ವಿಶ್ವಶಾಂತಿಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತೆ. ಈ ದಿನ ಏನಾಗ್ತಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಶಾಂತಿ ದಿನದ ನೆನಪಿಗಾಗಿ ನ್ಯೂಯಾರ್ಕ್ ನಗರದ ಯುವನ್ ಪ್ರಧಾನ ಕಚೇರಿಯೊಳಗೆ ಯುನೈಟೆಡ್ ನೇಷನ್ದವರು ಪೀಸ್ ಬೆಲ್ ಅಂಥೇಳಿ ಅವರು ನುಡಿಸ್ತಾರೆ, ಬಾರಿಸ್ತಾರೆ, ಜಗತ್ತಿನೊಳಗೆ ಶಾಂತಿ ನೆಲೆಸಲಿ ಅಂತ. ಹಾಗಾದರೆ ಜಗತ್ತಿನೊಳಗೆ ಶಾಂತಿ ಕೆಲವರಿಗೆ ಬೇಡವಾಗಿದೆನು ಅಂತಂದ್ರೆ ಇಲ್ಲ, ಎಲ್ಲರಿಗೂ ಕೂಡ ಶಾಂತಿ ನೆಮ್ಮದಿ ಬೇಕು ಅಂತ. ಎಲ್ಲರೂ ಕೂಡ ಶಾಂತಿ ಮತ್ತು ನೆಮ್ಮದಿಯನ್ನು ಹುಡುಕಿಕೊಂಡೇ ಹೋಗ್ತಕ್ಕಂಥವರು ಅಂತ. ಒಬ್ಬ ಅದ್ಭುತ ಮಹಿಳೆ ಈ ಶಾಂತಿಯ ಕುರಿತು ನೆಮ್ಮದಿಯ ಕುರಿತು ಒಂದು ಮಾತನ್ನು ಹೇಳ್ತಾಳೆ, ಹೆಲನ್ ಕೆಲರ್ ಅಂತಕ್ಕಂಥವಳು. ನಥಿಂಗ್ ಕ್ಯಾನ್ ಬ್ರಿಂಗ್ ಯು ಪೀಸ್ ಬಟ್ ಯುವರ್ ಸೆಲ್ಫ್ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾಳಕ್ಕೆ. ನಿನಗೆ ಶಾಂತಿ ಬೇಕಿದ್ದರೆ ನೀನೇ ತಂದುಕೊಳ್ಳಬೇಕು ಅಂತ. ಶಾಂತಿ ಎನ್ನುವ ಒಂದು ಭಾವ ಏನೈತಲ್ಲ, ಅದು ತರಕಾರಿಯ ಹಾಗೆ ಮಾರ್ಕೆಟ್ನೊಳಗೆ ಸಿಗತಕ್ಕಂಥ ವಸ್ತುವಲ್ಲ ಅಂತೆ. ನೋಡ್ರಿ, ಈ ಹೆಲನ್ ಕೆಲ್ಲರ್ ಎಷ್ಟು ಅದ್ಭುತ ಮಹಿಳೆ ಅಂದ್ರೆ, ಈಕೆ ಹುಟ್ಟು ಮೂಕಿ, ಹುಟ್ಟು ಕಿವಿಡಿ ಮತ್ತು ಹುಟ್ಟು ಕುರುಡಿ ಅಂತೆ. ಇಷ್ಟೆಲ್ಲ ಆಗಿದ್ದರೂ ಕೂಡ ಹೆಲನ್ ಕೆಲ್ಲರ್ ಹೇಳ್ತಕ್ಕಂಥ ಈ ಮಾತು ಏನೈತಲ್ಲ, 100ಕ್ಕೆ 100ರಷ್ಟು ಸತ್ಯವಾಗಿರ್ತಕ್ಕಂಥದ್ದು ಅಂತೆ. ಹಾಗಾದ್ರೆ ಶಾಂತಿ ಅನ್ನೋದು ಎಲ್ಲಿ ಹುಡ್ತದ ಅಂದ್ರೆ ಅದು ನಮ್ಮ ಮನಸ್ಸಿನೊಳಗೆ ಹುಡ್ತದ ಅಂತೆ. ಆದ್ರೆ ಮನಸ್ಸಿಗೆ ಒಂದು ನಿರಂತರತೆ ಅದ, ಚಕ್ರದ ಹಾಗೆ ಮನಸ್ಸು ಸದಾಕಾಲ ಕ್ರಿಯಾಶೀಲವಾಗಿರ್ತದೆ. ನಾವು ಸುಮ್ಮನೆ ಕೂತರೂ ಕೂಡ ಅದು ಕೆಲಸ ಮಾಡ್ತಾ ಇರ್ತದೆ. ನಾವು ಧ್ಯಾನ ಕೂತಿರ್ತೇವೆ ಅಂತ ಅನ್ಕೊಂಡಿರ್ತೇವೆ, ಧ್ಯಾನ ಕೂತಾಗ ನಮ್ಮ ಮನಸ್ಸನ್ನು ನಾವು ಹಿಡಿದು ಇಟ್ಟುಕೊಂಡಿರ್ತೀವಿ ಅನ್ಕೊಂಡಿರ್ತೇವೆ, ಆದ್ರೆ ಮನಸ್ಸು ಇನ್ನೆಲ್ಲೋ ಹರಿದಾಡಿಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಮನಸ್ಸನ್ನು ನಾವು ಮರ್ಕಟ ಅಂತ ಹೇಳ್ತಾ ಇರ್ತೇವೆ ಅಂತೆ. ಹಾಗಾದರೆ ಹೀಗೆ ನಿರಂತರತೆಯನ್ನು ಒಳಗೊಂಡಿರ್ತಕ್ಕಂಥ ಮನಸ್ಸನ್ನು ಹಿಡಿದು ಯಾವುದೋ ಒಂದು ಪಾತ್ರೆಯಲ್ಲಿಟ್ಟು ತಂಪಾಗಿಸುವುದಕ್ಕೆ ಸಾಧ್ಯ ಇಲ್ಲ ಅಂತೆ, ಅದು ಕೂಡ ನಮ್ಗೆ ಗೊತ್ತಿರಬೇಕು ಅಂತೇಳಿ. ಅದಕ್ಕಾಗಿಯೇ ಈ ಶಾಂತಿ ಮನೋಸ್ಥಿತಿಯನ್ನು ಹೊಂದೋದಕ್ಕೆ ಒಂದು ಸಾಧನ ಬೇಕಾಗ್ತದೆ ಅಂತೆ. ಸಾಧನ ಇಲ್ಲದೆ ಯಾವುದನ್ನೂ ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಸಾಧನಗಳು ಯಾವುವು ಅಂತಂದ್ರೆ ಧ್ಯಾನ ಅಂತೆ, ಮೆಡಿಟೇಷನ್ ಮಾಡಬೇಕು ಅಂತೆ, ಯೋಗವನ್ನು ಮಾಡಬೇಕು ಅಂತೆ. ಧ್ಯಾನ ಮತ್ತು ಯೋಗದಿಂದ ಶಾಂತಿಯನ್ನು ಪರಿಪೂರ್ಣವಾಗಿ ಸಾಧಿಸದೆ ಹೋದರೂ ಕೂಡ ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನಾದರೂ ಕೂಡ ಸಾಧಿಸೋದಕ್ಕೆ ಸಾಧ್ಯವಾಗ್ತದೆ ಅಂತೆ. ಪ್ರೀತಿ ಶಾಂತಿಯನ್ನು ತಂದುಕೊಡ್ತಕ್ಕಂಥ ಒಂದು ಸಾಧನ ಅನ್ನೋದನ್ನು ಕೂಡ ಅನೇಕ ತತ್ವಶಾಸ್ತ್ರಜ್ಞರು ಹೇಳ್ತಾರೆ. ನಾವು ಜಗತ್ತನ್ನ ಯಾವುದೇ ಬಯಕೆ ಇಲ್ಲದೆ ಪ್ರೀತಿಸೋದು ಅಂತ. ಎರಿಕ್ ಫ್ರಮ್ ಅಂತಕ್ಕಂಥವನು ಒಂದು ಪುಸ್ತಕವನ್ನೇ ಬರೀತಾನೆ, ಪ್ರೀತಿಸುವುದೆಂದರೇನು ಅಂತ. ಹೇಗೆ ಪ್ರೀತಿಸ್ಬೇಕಪ್ಪ ಜಗತ್ತನ್ನ ಅಂತೆ. ವ್ಯಕ್ತಿ ಪ್ರೀತಿ ಬೇರೆ, ಸಮೂಹ ಸಮಷ್ಟಿ ಪ್ರೀತಿ ಬೇರೆ ಅಂತೆ. ವ್ಯಕ್ತಿ ಪ್ರೀತಿ ಸ್ವಾರ್ಥದ ನೆಲೆಯ ಮೇಲೆ ನಿಂತರೆ ಸಮಷ್ಟಿ ಪ್ರೀತಿ ನಿಸ್ವಾರ್ಥದ ಮೇಲೆ ನಿಂತಿರ್ತದೆ. ಯಾರು ಸಮಷ್ಟಿಯನ್ನ ಪ್ರೀತಿಸ್ತಾ ಇರ್ತಾರಲ್ಲ ಅವ್ರು ಶಾಂತವಾಗಿರ್ತಾರ ಅಂತೆ. ಯಾಕೆ ದಾರ್ಶನಿಕರು ಬಹಳ ಶಾಂತವಾಗಿರ್ತಾರ ಅಂದ್ರೆ ಇದೇ ಕಾರಣಕ್ಕೆ, ಅವರ ಪ್ರೀತಿ ವ್ಯಕ್ತಿ ನೆಲೆಯಿಂದ ಸಮಷ್ಟಿ ನೆಲೆಗೆ ಹೋಗಿರ್ತದ ಅಂತೆ. ಅದಕ್ಕಾಗಿ ನೋಡ್ರಿ, ಬುದ್ಧ ಎಲ್ಲರನ್ನೂ ಕೂಡ ಪ್ರೀತಿಸ್ತಾ ಇದ್ದ, ಎಲ್ಲವನ್ನೂ ಕೂಡ ಪ್ರೀತಿಸ್ತಾ ಇದ್ದ ಅಂತೆ. ಅವನ ಪ್ರೀತಿಯ ಪರಿಧಿಯೊಳಗೆ ಎಲ್ಲವೂ ಕೂಡ ಒಳಗೊಳ್ತಾ ಇತ್ತು. ಆದರೆ ನಮ್ಮ ಪ್ರೀತಿಯ ಪರಿಧಿಯೊಳಗೆ ನಾವು ಬೇಕಾಗಿರೋದನ್ನು ಮಾತ್ರ ಒಳಗಿಟ್ಟುಕೊಳ್ತೀವಿ, ಬೇಡವಾಗಿರತಕ್ಕಂಥದ್ದನ್ನು ಪರಿಧಿಯ ಆಚೆಗೆ ಇಟ್ಬಿಡ್ತೀವಿ. ಹೀಗಾಗಿಯೇ ನಮ್ಮ ಮನಸ್ಸಿನೊಳಗೆ ತುಮುಲುಗಳು ಸೃಷ್ಟಿಯಾಗ್ತಾ ಇರ್ತಾವೆ, ನಾವು ಅಶಾಂತಿಯುಳ್ಳವರಾಗ್ತೀವಿ, ಕ್ರೋಧಕ್ಕೊಳಗಾಗ್ತಾ ಇರ್ತೀವಿ ಅಂತೆ. ಅದಕ್ಕಾಗಿಯೇ ಯಾವುದೇ ಮನಸ್ಸಿಗೆ ಪ್ರೀತಿ ಕೊಡುವಷ್ಟು ನೆಮ್ಮದಿಯನ್ನು ಶಾಂತಿಯನ್ನು ಮತ್ತಾವುದೂ ಕೊಡುವುದಿಲ್ಲ. ಪ್ರೀತಿಯಾಗಲಿ ಶಾಂತಿಯಾಗಲಿ ಇನ್ನೊಬ್ಬರ ಮೇಲೆ ಅವಲಂಬಿಸಿಲ್ಲ, ಅದು ನಮ್ಮ ಒಳಗಡೆನೇ ಇದೆ ಅಂತೆ. ಆದರೆ ವಿಚಿತ್ರ ಅಂದರೆ ನಾವು ನಮ್ಮ ಮನಸ್ಸನ್ನು ನಮ್ಮನ್ನು ನಾವು ಪ್ರೀತಿಸುವಷ್ಟು ಇನ್ನಾರನ್ನು ಕೂಡ ಪ್ರೀತಿಸುವುದಿಲ್ಲ, ಪ್ರೀತಿಸಲು ಸಾಧ್ಯವೂ ಕೂಡ ಇಲ್ಲ, ಮತ್ತು ಪ್ರೀತಿಸಲೂ ಕೂಡ ಬಾರದು. ಒಂದು ಸಿದ್ಧಾಂತವೂ ಕೂಡ ಹೇಳ್ತದೆ, ಯಾವ ಮನುಷ್ಯ ತನ್ನನ್ನು ತಾನು ಹೆಚ್ಚು ಪ್ರೀತಿಸಿಕೊಳ್ಳಲು ಸಾಧ್ಯವೋ ಅದೇ ಪ್ರಮಾಣದಲ್ಲಿ ಅವನಿಗೆ ಜಗತ್ತನ್ನು ಕೂಡ ಪ್ರೀತಿಸೋದಕ್ಕೆ ಬರ್ತದೆ ಅಂತೆ. ಬುದ್ಧ, ಬಸವಣ್ಣ, ವೇಮನ, ಗಾಂಧೀಜಿ ಇವರೆಲ್ಲರೂ ಕೂಡ ತಮ್ಮನ್ನು ಪ್ರೀತಿಸಿಕೊಂಡ್ರು, ಅದೇ ಪ್ರಮಾಣದೊಳಗೆ ಜಗತ್ತನ್ನು ಪ್ರೀತಿಸಿದರು, ಅದೇ ಪ್ರಮಾಣದೊಳಗೆ ಮನುಕುಲವನ್ನು ಕೂಡ
ಪ್ರೀತಿಸಿದರು ಅಂತೆ. ಈ ಹಿನ್ನೆಲೆಯೊಳಗೆ ಒಂದು ಆಂತರಿಕ ಶಾಂತಿ, ಇನ್ನೊಂದು ಬಾಹ್ಯ ಶಾಂತಿ, ಇವೆರಡೂ ಕೂಡ ಇವತ್ತಿನ ಜಗತ್ತಿಗೆ ಬಹಳ ಅವಶ್ಯಕತೆ ಅದ. ಅದಕ್ಕಾಗಿ ನೋಡ್ರಿ, ಒಂದು ದೊಡ್ಡ ಕಾದಂಬರಿನೇ ಜಾಗತಿಕ ಮಟ್ಟದೊಳಗದ, ವಾರ್ ಆ್ಯಂಡ್ ಪೀಸ್ ಅಂತಕ್ಕಂಥದ್ದು, ಯುದ್ಧ ಮತ್ತು ಶಾಂತಿ ಅಂತ. ಇವೆರಡೂ ಕೂಡ ಮನುಷ್ಯನಲ್ಲೇ ಮೊದಲು ಪ್ರಾರಂಭವಾಗೋದು, ಆ ನಂತರ ಬಾಹ್ಯ ಜಗತ್ತಿನಲ್ಲಿ ಪ್ರಾರಂಭವಾಗತಕ್ಕಂಥವುಗಳು ಅಂತೆ. ನಾವು ಯುದ್ಧವನ್ನು ಬಿಟ್ಟು ಶಾಂತಿಯನ್ನು ಮೈಗೂಡಿಸಿಕೊಂಡಿದ್ದೇ ಆದರೆ ಜಗತ್ತೆಲ್ಲವೂ ಕೂಡ ಆನಂದಮಯವಾಗ್ತದ ಅಂತೆ. ಅದಕ್ಕಾಗಿಯೇ ಕುವೆಂಪು ಹೇಳ್ತಾರಲ್ಲ, ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಅಂತ ಹೇಳ್ತಾರೆ ಅವರು. ಇವೆಲ್ಲವೂ ಕೂಡ ನಡೀತಕ್ಕಂಥದ್ದು ಅದು ಒಂದು ದೈವಿ ಸೃಷ್ಟಿ ನೆಲೆಯೊಳಗೆ. ಆದ್ದರಿಂದ ನಾವು ಮೊದಲು ಆಂತರಿಕ ಶಾಂತಿಯನ್ನು ಹೊಂದಿ ನಂತರದಲ್ಲಿ ನಮ್ಮ ಸುತ್ತಮುತ್ತಲು ಬಾಹ್ಯ ಜಗತ್ತಿನಲ್ಲಿ ಒಂದು ಶಾಂತಿಯನ್ನು ತರುವುದಕ್ಕೆ ನಾವು ನೀವೆಲ್ಲರೂ ಕೂಡ ಪ್ರಯತ್ನಿಸಬೇಕು. ಆ ಪ್ರಯತ್ನ ನಿರಂತರವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ಭಾರತೀಯರು ಶಾಂತಪ್ರಿಯರು, ಶಾಂತಿಯೇ ನಮ್ಮ ಮಂತ್ರ. ಅದಕ್ಕಾಗಿಯೇ ನಾವು ಮಂತ್ರವನ್ನು ಹೇಳುವಾಗ ಅಂತಿಮದಲ್ಲಿ ಶಾಂತಿ ಶಾಂತಿ ಶಾಂತಿ ಅಂಥೇಳಿ ಮೂರು ಸಲ ಹೇಳ್ತಾ ಇರ್ತೀವಿ ನಾವು. ಅಂಥ ಶಾಂತಿಯ ಸ್ವಭಾವ ನಮ್ಮೆಲ್ಲರದೂ ಕೂಡ ಆಗಲಿ, ಜಗತ್ತಿನಲ್ಲಿ ಶಾಂತಿ ವ್ಯಾಪಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನೇ ನೀಡ್ತಾ ಇದ್ದೀನಿ. ನಮಸ್ಕಾರ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಸುನೀತಿ ಪಥ ನಾಟಕ. ನಾಟಕ ಭಗವಂತನನ್ನು ನಂಬಿ. ನೂರೊಂದು ಕಥೆಗಳ ಆಧಾರಿತ ನಾಟಕದ ಕಥೆಯ ಮೂಲ ಲೇಖಕರು ಜಗನ್ನಾಥ ಜಮಾದಾರ್. ಕಥೆಯನ್ನು ನಾಟಕಕ್ಕೆ ರೂಪಾಂತರಿಸಿದವರು ಎ ಎನ್ ನಾಗರಳ್ಳಿ. ಕಲಾವಿದರು ಧಾರವಾಡ ಆಕಾಶವಾಣಿ ನಿಲಯದ ಕಲಾವಿದರು.

0: ಇಬ್ಬರು ವಯಸ್ಸಾದ ಮುದುಕ ಮುದುಕಿ ಒಂದು ದಿನ ಮನೆಯಲ್ಲಿ,
1: ಏನ್ ಮಾಡ್ಲಿಕ್ಕತ್ತೀಯ ಅಡಿಗೆ ಮನೆಯೊಳಗ? ಎಷ್ಟೊತ್ತಾತು ಅಡಿಗೆ ಮನೆ ಬಿಟ್ಟು ಹೊರಗ ಬರುವಲ್ಲೆಲ್ಲ, ಏನ್ ವಿಶೇಷ?
2: ಅಂತ ವಿಶೇಷ ಏನಿಲ್ರಿ, ಮತ್ತ ಊಟಕ್ಕ ರೊಟ್ಟಿ ಪಲ್ಲೆ ಅನ್ನ ಸಾರು ಎಲ್ಲ ತಯಾರ ಮಾಡ್ಬೇಕಲ್ಲ.
1: ಏನ್ ಇದಾವ್ರಿಬ್ರು ಇದ್ದೀವಿ, ಇಬ್ರು ಊಟ ತಯಾರಿ ಮಾಡಕ್ ಇಷ್ಟೊತ್ತು ಬೇಕ?
2: ಹೌದೌದು, ನೀವ ಅಡಿಗೆ ಮಾಡಿದ್ರ ಅದ್ರ ಅನುಭವ ಆಗ್ತಿತ್ತು. ಎರಡ್ ಹೊತ್ತು ಸೀದಾ ಅಡಿಗೆ ಮನೆಗೆ ಬಂದು ಊಟದ ತಾಟಿನ ಮುಂದ ಕೂತ್ ಬಿಡ್ತಿರಲ್ಲ, ಅಡಿಗೆ ಮಾಡೋ ಕಷ್ಟ ನಿಮ್ಗೆ ಬಿಡ್ರಿ.
1: ಈ ವಯಸ್ಸಿನಾಗ ಅಡಿಗೆ ಮಾಡೋದು ತ್ರಾಸ ಆಕತಿ ಅಂತ ನನಗೂ ಗೊತ್ತೈತಿ. ಆದ್ರೂ ಹಂಗ ಇನ್ನ ಕಾಡ್ಸಾಕಂತ ಹಂಗ ತಮಾಷೆ ಮಾಡಿದೆ.
2: ಹೌದೌದೌದು, ನಿಮ್ ಊಟ ಉಳಿದ ಕೆಲಸದೊಳಗ ಇತ್ತಿತ್ತಲಾಗ ಮೊಮ್ಮಕ್ಕಳನ್ನ ಮರ್ತ ಬಿಟ್ಟಿರಿ.
1: ಹೌದ್ ನೋಡ, ಬಹಳ ದಿವಸ ಆತು ಮೊಮ್ಮಕ್ಕಳನ್ನ ನೋಡೇ ಇಲ್ಲ.
2: ಮೊಮ್ಮಕ್ಕಳ ಜೀವ ಬಹಳ ನೆನಸಲ್ಕತ್ತೈತಿ, ಹೋಗಿ ನೋಡ್ಕೊಂಡಾರ ಬರ್ತೀರಿ?
1: ಹೌದೌದು, ಇಲ್ಲೇ ಊರಾಗಿದ್ರು ಹೋಗಾಕ ಆಗವಲ್ತು. ಮಗನ್ ಮನೆ ಒಂದಿಟ್ಟು ದೂರ ಐತಿ, ನನಗೂ ಈಗ ವಯಸ್ಸಾಯ್ತು, ಹೋಗೋದು ಸ್ವಲ್ಪ ಕಷ್ಟನ ಐತಿ. ಆದ್ರೂ ನೀ ಹೇಳ್ತಿ ಅಂತಂದ ಮೇಲೆ ಹೋಗೇ ಬರ್ತೀನಿ.
2: ಹೋಗ್ಬರ್ರಿ ಹೋಗ್ಬರ್ರಿ. ಅಂದಂಗ ಮೊಮ್ಮಕ್ಕಳಿಗೆ ತಿನ್ಲಿಕ್ಕೆ ಏನಾದ್ರೂ ತಗೊಂಡ್ ಹೋಗ್ರಿ, ಹಂಗ ಆಟ ಸಾಮಾನು ತಗೊಂಡ್ ಹೋಗ್ರಿ. ಬರಿ ಮೇಲೆ ಹೋಗ್ಬೇಡ್ರಿ, ಹುಡುಗರು ನೀವು ಹೋದ ಕೂಡ್ಲೇ ಕೈ ನೋಡ್ತಾರೆ.
1: ಹೌದು ಹೌದು, ಹಂಗ ಮಾಡ್ತೀನಿ. ಅಂಗಡಿ ಒಳಗ ಸ್ವೀಟು ಆಟ ಸಾಮಾನು ತಗೊಂಡು ಸಿಟಿ ಬಸ್ ಹಿಡಿದು ಹೋಗ್ ಬರ್ತೀನಂತ. ಈಗ ಹೊಂಟ ಬಿಡ್ಲಿ ಹಂಗಾರ ನಾನು.
0: ಹೀಗೆ ಹೇಳಿದ ಮುದುಕ ಸಿಹಿ ತಿಂಡಿ ಆಟದ ಸಾಮಾನು ಮೊದಲಾದವುಗಳನ್ನೆಲ್ಲ ತಗೊಂಡು ಬಸ್ ಹತ್ತಿದ.
3: ಟಿಕೆಟ್ ಟಿಕೆಟ್ ಟಿಕೆಟ್ ತೋಳ್ರಿ. ಅಜ್ಜಾರ ನಿಮ್ ಟಿಕೆಟ್ ಆಗಿತ್ತೇನ್ರಿ?
1: ಇಲ್ರಿ, ತಗೋರಿ ಹಳೆ ಬಸ್ ಸ್ಟ್ಯಾಂಡ್ಗೆ ಒಂದು ಟಿಕೆಟ್ ಕೊಡ್ರಿ.
3: ತಗೊಳ್ರಿ ನಿಮ್ ಟಿಕೆಟ್ ತಗೊಳ್ರಿ.
1: ಚಲೋ ಆಗ್ಬಿಡ್ರಿ. ಅಯ್ಯ ನಮ್ ಸ್ಟಾಪ್ ಬಂದ ಬಿಡ್ತಲ್ಲ, ಬಸ್ ನಿಲ್ಲಿಸ್ರಿ, ಇಳ್ತೀನಿ.
3: ನಿಲ್ತದ ನಿಲ್ತದ, ನಿಂತದ್ ನೋಡ್ರಿ, ನಿಧಾನವಾಗಿ ಇಟ್ಕೊಳ್ರಿ ನಿಧಾನ.
0: ಹಿಂಗ ಸ್ಟಾಪ್ ಬಂತು ಅಂತ ಹೇಳಿ ಅವಸರದಲ್ಲಿ ಬಸ್ ಇಳಿದ ಮುದುಕ ತನ್ನ ಪರ್ಸು ಸಾಮಾನು ಎಲ್ಲ ಬಸ್ನೊಳಗ ಬಿಟ್ಟು ಇಳಿದು ಮಗನ್ ಮನೆಗೆ ಬಂದ. ಮನೆಯೊಳಗ ಸೊಸಿ ಒಬ್ಬಕಿನ ಇದ್ಲು.
1: ಯಾರು ಹುಡುಗರ್ಯ?
4: ಅಯ್ಯ ಮಾವಾರ, ಅಯ್ಯ ಬರ್ರಿ ಬರ್ರಿ ಬರ್ರಿ ಮಾವಾರ, ಒಳಗ್ ಬರ್ರಿ.
1: ಆ ಹುಡುಗರಿಗೆ ಕರೆಯುವ ಅವರ ಜೇಳ್ದಂಗ ಆಟದ ಸಾಮಾನು ಸ್ವೀಟ್ ಪಾಕೆಟ್ ತಂದಿನವ
4: ಮಾವಾರ. ಹುಡುಗರ್ ಮನೆಯಾಗಿದ್ದು ಅಂದ್ರ ನಿಮ್ಮನ್ನ ನೋಡಿ ಕುಣು ಕುಪ್ಪಿಸ್ಬಿಡ್ತಿದ್ವಿ ಈಗ.
1: ಹೌದಲ್ವಾ, ನನ್ನ ಮೊಮ್ಮಕ್ಕಳಂದ್ರ ಹಂಗ ಬಾಳ ಚೂಟದಾವ.
4: ಮತ್ರಿ ಅಜ್ಜ ಅಜ್ಜಿ ಅಂದ್ರ ಹುಡುಗರಿಗೆ ಎಲ್ಲಿಲ್ಲದ ಪ್ರೀತಿ ನೋಡ್ರಿ. ನೀವು ತಂದ ಸ್ವೀಟು ಆಟಕಿ ಸಾಮಾನು ನೋಡಿ ಹುಡುಗರಂತರೂ ಸಂತೋಷನ ಡಬಲ್ ಮಾಡ್ಕೊಂಡ್ಬಿಡ್ತಿದ್ವಿ ಈಗ.
1: ಅಯ್ಯೋ ಹುಡುಗರು ಸಾಲಿಗೆ ಹೋಗ್ಯಾವೇನವ?
4: ಹೂರಿ
1: ಸ್ವಲ್ಪ ಹಠ ಮಾಡ್ತಿರ್ಬೇಕಲ್ಲ.
4: ಇಲ್ಲ ಮಾವರ, ಹಠ ಗಿಟ ಏನ್ ಮಾಡೋದಿಲ್ರಿ ಅವ್ರ.
1: ಹೌದಾ? ಗುಡ್ ಗುಡ್ ಗುಡ್. ಹೌದವ, ಉಳಿದ ಮಕ್ಕಳಂಗ ಇವರು ಇದ್ರ ಬಾಳ ಚಲೋ. ಆದ್ರ ಹಂಗಂತೇಳಿ ಇವ್ರಿಗೆ ಮೊಬೈಲ್ ಗೀಳು ಇಲ್ಲ ಹೌದಲ್ಲೋ
4: ಮಾವಾರ? ಇಲ್ಲ, ನಾವು ಏನ ಹುಡುಗರ ಕೈಗೆ ಮೊಬೈಲ್ ಸಿಗ್ಲಾರ್ದಂಗ ನೋಡ್ಕೊಂತೀವಿ. ಆದ್ರೂ ಒಮ್ಮ ಕೈ ತಪ್ಪಿ ಸಿಗತೈತಿ ಅವಾಗವಾಗ.
1: ನೋಡುವ ಮಕ್ಕಳಿಗೆ ಮೊಬೈಲ್ ಗೀಳು ಇಲ್ದಂಗ ನೋಡ್ಕೋಬೇಕು. ಅಂದಂಗ ಅವ್ರ ಅಭ್ಯಾಸ ಅದು ಹೆಂಗ್ ನಡೆದೈತವ?
4: ಅಡ್ಡಿ ಇಲ್ಲ, ಅಭ್ಯಾಸ ಚಲೋ ಮಾಡ್ತಾರ್ರಿ. ಮತ್ ನಾನು ಅವಾಗವಾಗ ಅವರಿಗೆ ಅಭ್ಯಾಸ ಹೇಳ್ಕೊಡ್ತೀನಿ ಮಾವ.
1: ಹೌದವ್ವ ಹೌದವ್ವ, ಬರೇ ಸಾಲಿ ಟೆಕ್ಸ್ಟ್ ಮೇಲ್ನ ಅವಲಂಬನ ಆಗಿರಬಾರ್ದು. ಮನೆಯೊಳಗ ಪಾಲಕರು ಸಹಿತ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕವ.
4: ಹೌದ್ ಹೌದ್ರಿ ಮಾವ, ಅದು ಕೆಲಸ ನಡೆಸೇವ್ರಿ. ಮತ್ತೆ ಹುಡುಗರು ಬಹಳ ಇಂಟ್ರೆಸ್ಟ್ ಆಗಿ ಕಲೀಲಿಕ್ಕತ್ತಾರ್ರಿ.
1: ಹೌದಾ? ಅಂದಂಗ ಮಕ್ಕಳಿಗೆ ಅಂತೇಳಿ ಚಲೋ ಪೆನ್ಸಿಲ್ ಅದೆಲ್ಲಾನು ತಗೊಂಬಂದಿನವ. ಕೊಡ್ಲಿಕ್ಕೆ ನೆನಪ ಆಗ್ಲಿಲ್ಲ ನೋಡ್, ತಗಿತೇನ್ ತಡಿ.
4: ಕೊಡ್ರಿ ಕೊಡ್ರಿ ಮಾವಾರ, ಹುಡುಗರನ್ಕಿ ಇದನ್ನು ನೋಡಿ ಇನ್ನೊಂದಿಷ್ಟು ಖುಷಿ ಪಡ್ತಾರೆ, ತಗೋರಿ.
1: ಹಾ ಹಾ ಹಾ.

0: ಯಾಕ್ರಿ?
1: ಕಿಸೆ ಒಳಗ ಪೆನ್ನು ಪೆನ್ಸಿಲು ಇಲ್ಲೇ ಇಲ್ಲ, ಪರ್ಸು ಸಹಿತಿಲ್ಲ. ಸರಿಯಾಗಿ ನೆನಪ್ ಮಾಡಿ ಇಟ್ಕೊಂಡಿದ್ದೆ.
0: ಇಟ್ಕೊಂಡಿದ್ರಿ? ಇನ್ನೊಂದ್ ಸ್ವಲ್ಪ ನೆನಪ್ ಮಾಡ್ಕೊರಿ ಮಾವ.
1: ಇಲ್ಲವ, ಕಿಸೆ ಒಳಗ ಇಟ್ಟಿದ್ದೆ, ಪರ್ಸು ಜೇಬ್ನಾಗ ಇಲ್ಲ. ಪರ್ಸು ಬಸ್ನಾಗ ಬಿಟ್ಟಿಡ್ದಿನ ಏನೋ, ಅದು ಕೂಡ ಅವು ಸ್ವೀಟ್ ಪಾಕಿಟ್ಟು ಎಲ್ಲಾನು ಇತ್ತು. ತಡಿ ಬಾ, ನಾನು ಆಟೋ ಹತ್ತಿ ಬಸ್ ಸ್ಟ್ಯಾಂಡ್ ಕಡೆ
0: ಹೋಗ್ಬರ್ತೀನಿ.
1: ಪರ್ಸು ಇದೆಲ್ಲಾನು ನೋಡ್ಕೊಂಡು ತಗೊಂಡು ಬರ್ತೀನಿ. ಬರ್ತೀನಿ ತಡಿ ಬಾ.
0: ಹಗರ್ಕ್ ಹೋಗ್ಬರ್ರಿ ಮಾವಾರ, ಹಗರ್ಕ್ ಹೋಗ್ಬರ್ರಿ.
2: ಮರೆತು ಬಂದ ಸಾಮಾನು ನೆನಪಾಗಿ ಮುದುಕ ಆಟೋ ಹತ್ತಿ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿನ ಕಂಟ್ರೋಲರ್ ಅನ್ನ ಭೇಟಿಯಾದ.
3: ಯಾಕ್ರಿ ಅಜ್ಜಾರ, ಯಾಕ ಬಹಳ ಗಾಬರಿ ಆಗಿರಲ್ಲ? ಯಾಕ ಏನು ಈ ಅಂದ್ರಿ ಅಜ್ಜಾರ? ಏನು ಅಲ್ಲ ಬೆವರ್ಲಿಕತ್ತೀರಿ? ಹುಡ್ಕೊಂತ ಬಂದಿರಲ್ರಿ? ಏನಂತ ಸಮಸ್ಯೆ?
1: ನಾನು ನಮ್ಮ ಮನೆ ಬಸ್ ಸ್ಟಾಪ್ ನಿಂದ ಬಸ್ ಹತ್ತಿ ನಮ್ಮ ಮಗನ ಮನೆ ಹತ್ತಿರ ಇರೋ ಬಸ್ ಸ್ಟಾಪ್ ಗೆ ಇಳ್ಕೊಂಡೆ. ನಾನು ಟಿಕೆಟ್ ತಗಸಕ್ಕಂತ ಪರ್ಸ್ ತೆಗೆದು ರೊಕ್ಕ ಕೊಟ್ಟು ಬಸ್ ಇಳಿಯುವಾಗ ಪರ್ಸು ಮತ್ತ ಸ್ವೀಟು ಆಟಿಕೆ ಸಾಮಾನು ನೆನಪಾರಿ ಬಸ್ ನೊಳಗ ಬಿಟ್ಟಿಳಿದ್ ಬಿಟ್ಟೇನ್ರಿ. ನಾ ಹತ್ತಿದ ಬಸ್ ಟಿಕೆಟ್ ಈಗ ಇಲ್ಲ ಐತ್ ನೋಡ್ರಿ. ಇದು ಯಾವ ಬಸ್ ಇಂದು, ಅದ್ರ ಕಂಡಕ್ಟರ್ ಯಾರು ಅಂತ ಹೇಳ್ತೇನೆ.
3: ಏನ್ರಿ ಆಚಾರ ಟಿಕೆಟ್
1: ತೋಡ್ರಿ ತೋಡ್ರಿ.
3: ಅದಾರ ಏನ್ ಕಾಜು ಮಾಡ್ಬೇಡ್ರಿ, ನೀವೇನ್ ಹತ್ತಿದ್ರಲ್ಲ ಬಸ್ ಈ ಸ್ಟ್ಯಾಂಡಿಗ್ ಬರ್ತೈತಿ, ಸದ್ಯ ಬರ್ತೈತಿ.
1: ಹೌದಾ?
3: ಅಲ್ಲಿ ಕಂಡಕ್ಟರ್ ಇರ್ತಾರ, ಆ ಕಂಡಕ್ಟರ್ ನೀವು ಎನ್ಕ್ವೈರಿ ಮಾಡ್ಬೇಕು ನೋಡ್ರಿ. ಅವ್ರನ್ನ ವಿಚಾರಿಸಿದ್ರಂದ್ರೆ ಬರೋಬ್ಬರಿ ನಿಮ್ದೆಲ್ಲ ಸಾಮರ್ಥ್ಯ ಸಿಗ್ತಾವ. ಚಿಂತೆನವ
1: ಚಲೋ
3: ಹೋಗ್ಬರೇ.
1: ಬರ್ತೀನಿ ಬರ್ತೀನಿ.
3: ಬಾಯ್
1: ಕಂಡಕ್ಟರ್ ಸಾಹೇಬ್ರ, ನಾನು ಬಸ್ ನೊಳಗ ಪರ್ಸ್ ಬಿಟ್ಟಿಳ್ದೇನ್ರಿಪ್ಪ, ಅದು ನಿಮಗೇನಾರ ಸಿಕ್ಕತ್ತೇನ್ರಿ?
4: ಹಾ ಹಾ ಯಜಮಾನ್ರ, ಒಂದ್ ಪರ್ಸ್ ಸಿಕ್ಕೈತಿ ಖರೆ, ಆದ್ರೆ ಅದ ನಿಂದ ಅಂತ ಹ್ಯಾಂಗ್ ಕೇಳೋದು? ಅದಕ್ಕೇನಾದ್ರೂ ಸಾಕ್ಷಿ ಬೇಕಲ್ಲ.
1: ಸಾಕ್ಷಿ ಬೇಕ್ರ? ತಡೀರಿ, ಆ ಪರ್ಸ್ ನೊಳಗ ಒಂದು ದೇವ್ರ ಫೋಟೋ ಐತಿ, ಅದ ಸಾಕ್ಷಿ ಸಾಕಲ್ರಿ ಕಂಡಕ್ಟರ್ ಸಾಹೇಬ್ರ. ಅದು ಅಲ್ದ ಆ ಫೋಟೋದಿಂದ ಒಂದ್ ಕತೆನ ಐತ್ರಿ ದೊಡ್ಡದು.
4: ಏನ್ರಿ ಅದ ಕತೆ, ಲಘು ಲಘು ಹೇಳ್ರಿ, ನಾ ಮತ್ ಇನ್ನೊಂದು ಟ್ರಿಪ್ ಡ್ಯೂಟಿ ಮಾಡ್ಬೇಕಿಲ್ಲೇ.
1: ಆತ ಆತು ಕೇಳ್ರಿ, ಹೇಳ್ತೀನಿ. ಈ ಪರ್ಸನ್ನ ನಮ್ಮಪ್ಪ ಕೊಟ್ಟದ್ದು, ಅದ್ರೊಳಗ ನಂದು ಫೋಟೋ ಇಟ್ಟಿದ್ದೆ ಮೊದಲ.
4: ಮತ್ತೆ ಪರ್ಸ್ ಒಳಗ ನಿಮ್ ಫೋಟೋ ಇಲ್ಲಲ್ಲ. ಇಲ್ಲೇ ಆ ಫೋಟೋ ಯಾಕ ತೆಗೆದ್ರಿ?
1: ಕಂಡಕ್ಟರ್ ಸಾಹೇಬ್ರ, ನನ್ ಲಗ್ನ ಆದ್ಮೇಲೆ ಅದಕ್ಕ ನಮ್ಮಿಬ್ರದು ಗಂಡ ಹೆಂಡತಿ ಫೋಟೋ ಹಾಕೊಂಡಿದ್ದೆ.
4: ಲಗ್ನ ಆದ್ಮೇಲೆ ನಿಮ್ ಫೋಟೋ ತೆಗೆದ್ ಹಾಕಿದ್ರೆ, ಮತ್ತೆ ದೇವ್ರ ಫೋಟೋ ಹಾಕಿದ್ರೇನ?
1: ಇಲ್ರಿ, ನನ್ ಕತಿ ಪೂರಾ ಕೇಳ್ರಿ, ಅಂದ್ರೆ ನಿಮ್ಗೆಲ್ಲ ಅರ್ಥ ಕತೆ.
4: ಆತ ಆತ ಹೇಳ್ರಿ ಹೇಳ್ರಿ ಲಗುನ ನಿಮ್ ಕತಿ.
1: ಲಗ್ನ ಆಗಿ ಸ್ವಲ್ಪ ದಿವಸದಾಗ ಮಕ್ಕಳ ಆದೂರ್ಯ, ಅದಕ್ಕ ನನ್ ಹೆಂಡತಿ ಫೋಟೋ ತೆಗೆದು ಮಕ್ಕಳ ಫೋಟೋ ಹಾಕಿದೆ.
4: ಹಂಗಾರ ಪರ್ಸ್ ಒಳಗ ಮಕ್ಕಳ ಫೋಟೋ ಇರ್ಬೇಕಿತ್ತಲ್ಲ.
1: ಇಲ್ಲಿಲ್ಲ ಕೇಳ್ರಿ, ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಲಗ್ನ ಮಾಡಿದೆ. ಅದ್ರೊಳಗ ಒಬ್ಬವ ದೂರದ ಊರಿನೊಳಗ ತನ್ನ ಹೆಂಡತಿ ಮಕ್ಕಳು ಕೂಡ ಇದ್ದಾನೆ. ಇನ್ನೊಬ್ಬ ಇದ ಊರಿನೊಳಗ ನಮ್ಮ ಮನೆಯಿಂದ ದೂರ ಇದ್ದಾನೆ.
4: ದೂರ ಇದ್ರೇನಾತ ಫೋಟೋ ಎದಕ್ಕೆ ತೆಗೆದ್ರಿ?
1: ನನ್ನ ಹೆಂಡತಿಗೆ ಬಹಳ ವಯಸ್ಸಾಗಿದೆ, ನಮ್ಮನ್ನ ಬಿಟ್ಟು ಎಲ್ಲಾರು ದೂರ ಹೋಗಿದ್ರಿಂದ ದೇವ್ರಷ್ಟ ನಮ್ಮನ್ನ ಎಂದೂ ಬಿಟ್ಟು ದೂರ ಹೋಗುವುದಿಲ್ಲ ಅಂತ ಅಂದ್ಕೊಂಡು ದೇವ್ರ ಫೋಟೋ ಇಟ್ಟೇನ್ರಿಪ್ಪ.
4: ಸಾಕು ಬಿಡ್ರಿ ಯಜಮಾನ್ರ, ನಿಮ್ ಕತಿ ಕೇಳಿದೆ. ನಿಮ್ ಪರ್ಸ್ ಒಳಗಿಂದ ದೇವ್ರ ಫೋಟೋನ ಎಲ್ಲಾ ಕತಿ ಹೇಳಿಕತ್ತೈತಿ. ಈ ಪರ್ಸಿನ ಮಾಲೀಕರು ನೀವ ಅಂತ ಗೊತ್ತಾಗ್ತದ. ತಗೊಳ್ರಿ ನಿಮ್ ಪರ್ಸ್.
1: ದೇವ್ರು ನಿಮಗ ಒಳ್ಳೇದನ್ ಮಾಡ್ಲಿರಪ್ಪ, ನೀವು ಬಹಳ ಪ್ರಾಮಾಣಿಕರಿದ್ರಿ. ಆ ಪರ್ಸ್ ನೊಳಗ ರೊಕ್ಕನೂ ಇತ್ತು, ಆದ್ರ ನೀವು ಅದಕ್ಕ ಆಸೆ ಪಡ್ಲಾರ್ದ ಪ್ರಾಮಾಣಿಕವಾಗಿ ನನ್ನ ಪರ್ಸ್ ವಾಪಸ್ ಕೊಟ್ಟದ್ದಕ್ಕ ನಿಮಗ ಮೆನಿ ಮೆನಿ ಥ್ಯಾಂಕ್ಸ್. ನಿಮ್ ಈ ಗುಣ ಆದರ್ಶಮಯವಾದದ್ದು, ಅನುಕರಣೀಯವಾಗೈತಿ.
4: ಅಲ್ಲ ಯಜಮಾನ್ರ, ನನ್ನನ್ನು ನೀವ್ ಕ್ಷಮಿಸ್ರಿ. ನಿಮ್ ಪರ್ಸ್ ಕೊಡ್ಲಿಕ್ಕೆ ಇಲ್ಲದೆಲ್ಲ ಪ್ರಶ್ನೆ ಮಾಡಿ ಸಂಶಯ ಮಾಡಿ ನಿಮ್ಗೆ ಮನ್ಸಿಗೆ ನೋವು ತಂದೆ ಕಾಣ್ತದ, ನನ್ಗೆ ಕ್ಷಮ ಮಾಡ್ರಿ.
1: ಇಲ್ಲ ಇಲ್ಲ, ನಿಮ್ಮಂತವ್ರು ಇರೋದು ಬಹಳ ವಿರಳ. ದೇವ್ರು ನಿಮಗ ಒಳ್ಳೇದ್ ಮಾಡ್ಲಿ. ನಾ ಇನ್ನ

0: ಬರ್ತೀನ್ರಪ್ಪ.
1: ಯಜಮಾನ್ರ ಇಲ್ಲಿ ಕೇಳ್ರಿ, ನಿಮ್ ಪರ್ಸಿನ್ ಕತೆ ಒಂದು ಸತ್ಯ ಹೇಳ್ತದ.
0: ಅದು ಯಾವ ಸತ್ಯ ಹೇಳ್ತೈತ್ರಿ ನನ್ ಪರ್ಸಿನ್ ಕತೆ?
1: ನೋಡ್ರಿ, ಇಲ್ಲೇ ಎಲ್ಲಾರೂ ನಮ್ಮನ್ನ ಬಿಟ್ಟು ದೂರ ಹೋಗ್ಬಿಡ್ತಾರ, ಆದ್ರ ದೇವ್ರು ನಮ್ಮನ್ನ ಎಂದೂ ಕೈ ಬಿಡೋದಿಲ್ಲ. ಅದಕ್ಕಾಗಿ ನಾವು ಭಗವಂತನ್ನ ಯಾವಾಗ್ಲೂ ನಂಬಬೇಕು, ಅವನ ಜೊತೆ ಸಂಬಂಧ ಗಳಿಸ್ಕೋಬೇಕು. ಅಂದಾಗ ಜೀವನದೊಳಗ ಸುಖ ಸಂತೋಷ ನೆಮ್ಮದಿ ಯಾವಾಗ್ಲೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ.
0: ಅಗ್ರಿ, ಕರೆ ಮಾತ್ ಹೇಳಿದ್ರಿ ಕಂಡಕ್ಟರ್ ಸಾಹೇಬ್ರ, ಕರೆ ಮಾತ್ ಹೇಳಿದ್ರಿ, ಒಳ್ಳೇದಾಗ್ಲಿರಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬರ್ತೀನ್ರಿ.
2: ಹೋಗ್ಬರ್ರಿ, ಹೋಗ್ಬರ್ರಿ. ಹಿಂಗ ಯಾರು ಕೈ ಬಿಟ್ಟರು ಭಗವಂತ ಕೈ ಬಿಡುವುದಿಲ್ಲ.

0: ಇದುವರೆಗೆ ಸುನೀತಿ ಪಥ ನಾಟಕದಲ್ಲಿ ಭಗವಂತನನ್ನು ನಂಬಿ ನಾಟಕವನ್ನು ಕೇಳಿದಿರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಕುರಿತು ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಡಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರಿಂದ ಸಂದರ್ಶನ ಕೇಳೋಣ.

0: ಬಾಂಧವರೇ, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿ, ಉತ್ತಮ ಮಣ್ಣಿನ ಆರೋಗ್ಯ, ರಾಸಾಯನಿಕ ಮತ್ತು ಪರ್ಯಾಯ ರಸಗೊಬ್ಬರಗಳ ಸಮತೋಲಿತ ಬಳಕೆ, ಪೋಷಕಾಂಶಗಳ ನಿರ್ವಹಣೆ ಇತ್ಯಾದಿಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್, ಬೆಂಗಳೂರು. 5 ದಶಕಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಏಕಮಾತ್ರ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ. ಮಂಗಳ ಉತ್ಪನ್ನಗಳನ್ನು ಬಳಸಿ ಕೃಷಿಯಲ್ಲಿ ನಿರಂತರ ಲಾಭ ಗಳಿಸಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಮಂಗಳಮಯವಾಗಲಿ ನಿಮ್ಮೆಲ್ಲರ ಬದುಕು.
1: ಇವತ್ತು ಸಮತೋಲಿತ ಗೊಬ್ಬರಗಳ ಬಳಕೆ ಕುರಿತು ತಿಳಿಸಲಿಕ್ಕೆ ICR KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾದಂಥ ಶ್ರೀ NH ಬಂಡಿಯವರು ಹಾಗೂ ತೋಟಗಾರಿಕೆ ವಿಜ್ಞಾನಿಯಾದಂಥ ಶ್ರೀಮತಿ ಹೇಮಾವತಿ ಹಿರೇಗೌಡರವರು ನಮ್ಮೊಂದಿಗಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರಗಳು.
3: ನಮಸ್ಕಾರ
1: ಬಂಡಿಯವರೇ. ಈಗ ಈ ಸಮತೋಲನ ಗೊಬ್ಬರಗಳ ಬಳಕೆ ಅಂದ್ರೆ ಏನಂತ ನಮಗೆ ತಿಳಿಸ್ಕೊಡ್ರಿ.
2: ವಿಶೇಷವಾಗಿ ಈ ಒಂದು ವಿಷಯ ಬಹಳ ಪ್ರಮುಖವಾದಂತ ಒಂದು ವಿಷಯ. ಇಲ್ಲಿ ನಾವೇನು ಬೆಳೆಗಳನ್ನ ಬೆಳಿತೀವಿ, ಈ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ನಾವು ಇವತ್ತು ವಿವಿಧ ರೀತಿಯ ಗೊಬ್ಬರಗಳ ಮೂಲಕ ನಾವು ಇವತ್ತು ಬೆಳೆಗಳಿಗೆ ಒದಗಿಸ್ತಾ ಇದ್ದೀವಿ. ಈ ಪೋಷಕಾಂಶಗಳನ್ನ ನಾವು ಸಾವಯವ ರೂಪದಲ್ಲಿ ಒದಗಿಸಬಹುದು ಅಥವಾ ಈ ರಸಗೊಬ್ಬರಗಳ ಒಂದು ರೂಪದಲ್ಲಿನೂ ನಾವು ಈ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ವಿವಿಧ ಬೆಳೆಗಳಿಗೆ ಬೇಕಾದಂತ ವಿವಿಧ ರೀತಿಯ ಪೋಷಕಾಂಶಗಳನ್ನ ಬೆಳೆಗಳಿಗೆ ಬೇಕಾದಂತ ನಿರ್ದಿಷ್ಟ ಪ್ರಮಾಣದಲ್ಲಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಒದಗಿಸೋದು ಬಹಳ ಮುಖ್ಯ. ಸೊ ಆ ಕಾರಣದಿಂದಾಗಿ ಬೆಳೆಗಳಿಗೆ ಬೇಕಾದಂತ ಎಷ್ಟು ಪ್ರಮಾಣದ ಪೋಷಕಾಂಶಗಳು ಅವಶ್ಯಕತೆ ಇರ್ತವೋ ಅಷ್ಟು ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಒದಗಿಸುವುದಕ್ಕೆ ನಾವಿವತ್ತು ಏನಂತ ಕರಿಬಹುದು ಅಂದ್ರೆ ಸಮತೋಲನವಾದಂತ ಪೋಷಕಾಂಶಗಳನ್ನ ನಾವು ಕೊಡೋದು ಅಂತ ತಿಳ್ಕೋಬಹುದು. ಅದರಲ್ಲೂ ಕೂಡ ಈ ರಸಗೊಬ್ಬರಗಳನ್ನ ನಾವು ಬಳಸುವಂತ ಸಂದರ್ಭದಲ್ಲಿ ಆ ರಸಗೊಬ್ಬರದಲ್ಲಿ ಇರತಕ್ಕಂತ ಪೋಷಕಾಂಶಗಳ ಪ್ರಮಾಣವನ್ನ ಗುರುತಿಸಿಕೊಂಡು ನಮ್ಮ ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟು ಗೊಬ್ಬರವನ್ನ ನಾವು ನಿಗದಿತ ಸಮಯಕ್ಕೆ ಮತ್ತು ಬೆಳೆಗಳಿಗೆ ಬೇಕಾದಂತ ಸಮಯಕ್ಕೆ ಕೊಡೋದಕ್ಕೆ ಇವತ್ತು ನಾವು ಏನಂತ ಕರಿಬಹುದು ಅಂದ್ರೆ ಸಮತೋಲನವಾದಂತ ರಸಗೊಬ್ಬರಗಳ ಬಳಕೆ ಅಂತ ನಾವು ಇವತ್ತು ಕರಿಬಹುದು.
1: ಸಮತೋಲನ ಗೊಬ್ಬರಗಳ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ. ಸಮತೋಲಿತ ಗೊಬ್ಬರಗಳಿಗೆ ಬೇಕಾಗುವಂತ ಪೋಷಕಾಂಶಗಳು ಅಥವಾ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳು ಎಷ್ಟು ಅಂತ ಸ್ವಲ್ಪ ತಿಳಿಸ್ಕೊಡ್ರಿ.
2: ಇಲ್ಲಿ ಈ ಸಮತೋಲನವಾದಂತ ಪೋಷಕಾಂಶ ಅಥವಾ ಸಮತೋಲನವಾದಂತ ಗೊಬ್ಬರಗಳನ್ನ ನಾವು ಬಳಕೆ ಮಾಡಬೇಕು ಅಂದ್ರೆ ಮೂಲತವಾಗಿ ನಾವು ಬೆಳೆಗಳಿಗೆ ಬೇಕಾಗುವಂತ ಪೋಷಕಾಂಶಗಳ ಸಂಖ್ಯೆ ಎಷ್ಟು ಅನ್ನುವುದನ್ನ ನಾವು ಮೊದಲ ಗುರುತು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ತದನಂತರ ಆ ಪೋಷಕಾಂಶಗಳನ್ನ ಉಳ್ಳಂತ ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದು ಕೂಡ ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ನಮ್ಮ ಒಂದು ಬೆಳೆಗಳಿಗೆ 17 ರೀತಿಯ ಪೋಷಕಾಂಶಗಳನ್ನ ನಾವು ಒದಗಿಸಬೇಕಾಗತ್ತೆ. ಈ 17 ರೀತಿ ಪೋಷಕಾಂಶಗಳಲ್ಲಿ ಪ್ರಮುಖವಾಗಿ ನೈಸರ್ಗಿಕವಾಗಿ ಬರ್ತಕ್ಕಂತ ಕೆಲವೊಂದಿಷ್ಟು ಪೋಷಕಾಂಶಗಳು ಕೂಡ ನಮ್ಮ ಬೆಳೆಗಳಿಗೆ ಅತಿ ಅವಶ್ಯಕ. ಅವುಗಳು ಅಂತಂದ್ರೆ ಜಲಜನಕ, ಇಂಗಾಲ ಮತ್ತು ಆಮ್ಲಜನಕ. ಇವು ನೈಸರ್ಗಿಕವಾಗಿ ಗಾಳಿ ಮತ್ತು ನೀರಿನಿಂದ ಬೆಳೆಗಳಿಗೆ ದೊರೆಯುವಂತ ಪೋಷಕಾಂಶಗಳು. ಇವು ಅಲ್ಲದೆ ನಮ್ಮ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂತ ಪೋಷಕಾಂಶಗಳು. ಇವು ಅಲ್ಲದೆ ನಮ್ಮ ಬೆಳೆಗಳಿಗೆ ಗಂಧಕ ಇರಬಹುದು, ಸತುವು ಇರಬಹುದು, ಕಬ್ಬಿಣ ಇರಬಹುದು, ಇವು ಕೂಡ ಕೆಲವೊಂದಿಷ್ಟು ಪೋಷಕಾಂಶಗಳು ಬಹಳಷ್ಟು ಬೆಳೆಗಳಿಗೆ ಬೇಕಾಗ್ತದೆ. ಇದೇ ಅಲ್ಲದೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗುವಂತ ಪೋಷಕಾಂಶಗಳು ಕೂಡ ಇದಾವು. ಅವು ಯಾವುವು ಅಂತ ನಾವು ನೋಡೋದಾದ್ರೆ ಬೋರಾನ್ ಇರಬಹುದು, ಮ್ಯಾಂಗನೀಸ್ ಇರಬಹುದು, ತಾಮ್ರ ಇರಬಹುದು, ಕಬ್ಬಿಣ ಇರಬಹುದು. ಸೊ ಈ ತರ ಬೇರೆ ಬೇರೆ 17 ರೀತಿಯ ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕಾಗ್ತದೆ. ಸೊ ಅದಕ್ಕೆ ವಿವಿಧ ರೀತಿಯ ಪೋಷಕಾಂಶಗಳನ್ನ ನಾವು ಒದಗಿಸಬೇಕು ಅಂತಂದ್ರೆ ನಾವು ಸಮತೋಲನವಾದಂತ ಗೊಬ್ಬರಗಳ ಬಳಕೆಯನ್ನ ಮಾಡಿದಾಗ ಮಾತ್ರ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ಉತ್ತಮವಾದಂತ ಇಳುವರಿಯನ್ನ ಪಡಿಬಹುದು. ಇಲ್ಲಿ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳ ಪ್ರಮಾಣವನ್ನ ನಾವು ನಿಗದಿ ಮಾಡ್ಕೋಬೇಕು ಅಂತಂದ್ರೆ ನಾವು ಮೂಲತವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಇರತಕ್ಕಂತ ಪೋಷಕಾಂಶಗಳ ಲಭ್ಯತೆಯನ್ನು ನೋಡಿಕೊಂಡು ಬೆಳೆಗಳಿಗೆ ಬೇಕಾದಂತಹ ಪ್ರಮಾಣವನ್ನು ನೋಡಿಕೊಂಡು ನಾವು ಹಾಕಬೇಕಾದಂತಹ ರಸಗೊಬ್ಬರಗಳ ಒಂದು ಪ್ರಮಾಣವನ್ನು ಕೂಡ ನಾವು ನಿಗದಿ ಮಾಡಬೇಕು. ಯಾಕಂದ್ರೆ ರಸಗೊಬ್ಬರದಲ್ಲಿ ಇರತಕ್ಕಂತಹ ಪೋಷಕಾಂಶಗಳ ಪ್ರಮಾಣ ತಿಳಿದುಕೊಂಡು ತದನಂತರ ನಮ್ಮ ಮಣ್ಣಿನಲ್ಲಿ ಏನದವೋ ಅದನ್ನು ನಾವು ನೋಡಿಕೊಂಡು ಬೆಳೆಗಳಿಗೆ ನಿಗದಿತವಾದಂತ ಪೋಷಕಾಂಶಗಳನ್ನು ಕೊಡೋದು ಬಹಳ ಅವಶ್ಯಕ.
1: ಈಗ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರಿ, ಈ ಮಣ್ಣು ಪರೀಕ್ಷೆ ಯಾವಾಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರ?
2: ಇಲ್ಲಿ ಮೂಲತವಾಗಿ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವತ್ತು ಬೆಳೆಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡುವುದರ ಜೊತೆಗೆ ಆ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳ ಪ್ರಮಾಣವನ್ನ ನಾವು ಇವತ್ತು ನಾನು ಈಗಾಗಲೇ ಹೇಳಿದಾಗೆ ನಿಗದಿ ಮಾಡಲಿಕ್ಕೆ ಅಂದ್ರೆ ಎಷ್ಟು ಬೇಕು ಪೋಷಕಾಂಶಗಳು ಅನ್ನುವುದನ್ನ ನಾವು ನಿಗದಿ ಮಾಡಬೇಕಾಗತ್ತೆ. ಯಾಕಂತಂದ್ರ ಸರ್ವೇ ಸಾಮಾನ್ಯವಾಗಿ ಬೆಳೆಗಳಿಗೆ ಪ್ರಾದೇಶಿಕವಾರು ಇವತ್ತೇನ್ ಮಾಡಿರ್ತಾರ ಅಂತಂದ್ರೆ ರೆಕಮೆಂಡೆಡ್ ಡೋಸ್ ಅಪ್ ಅಂದ್ರೆ ಶಿಫಾರಸು ಮಾಡಿದಂತ ಪೋಷಕಾಂಶಗಳ ಪ್ರಮಾಣ ವಿವಿಧ ಬೆಳೆಗಳಿಗೆ ಶಿಫಾರಸು ಮಾಡಿದಂತ ಪೋಷಕಾಂಶಗಳ ಪ್ರಮಾಣ ಇರುತ್ತ. ಆದ್ರೆ ಅಷ್ಟೇ ನಾವು ಹಾಕ್ಬೇಕು ಅಂತಾನೆ ಇಲ್ಲ. ಇಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ನಮ್ಮ ಮಣ್ಣಿನ ಪರೀಕ್ಷೆಯನ್ನ ನಾವು ಮಾಡಿಕೊಂಡು ನಮ್ಮ ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣವನ್ನ ನಾವು ಕಡಿಮೆ ಇದೆಯೋ ಮಧ್ಯಮ ಇದೆಯೋ ಅಥವಾ ಹೆಚ್ಚಿದೆಯೋ ಅಂತ ವರ್ಗೀಕರಣ ಮಾಡಿಕೊಂಡು ಎಲ್ಲಿ ನಮಗೆ ಮಣ್ಣಿನಲ್ಲಿ ಕಡಿಮೆ ಇರುವಂತಹ ಪೋಷಕಾಂಶಗಳಿರ್ತವೋ ಆ ಪೋಷಕಾಂಶಗಳನ್ನ ನಾವು ಬೆಳೆಗಳಿಗೆ ಬೇಕಾಗುವಂತ ಪ್ರಮಾಣದಲ್ಲಿ ಇವತ್ತು ನಾವು ಹಾಕ್ಬೇಕಾಗತ್ತೆ. ಅಂದ್ರೆ ಶಿಫಾರಸು ಏನ್ ಮಾಡಿರ್ತಾರ ಆ ಶಿಫಾರಸ್ಸಿಗೆ ಹೆಚ್ಚು ಮಾಡೋದಾಗ್ಲಿ ಅಥವಾ ಕಡಿಮೆ ಮಾಡೋದಾಗ್ಲಿ ನಮಗೆ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂತ ಲಭ್ಯವಿರುವಂತ ಪೋಷಕಾಂಶಗಳ ಪ್ರಮಾಣದ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂತಂದ್ರೆ ಸಾರಜನಕದ ಪ್ರಮಾಣ ನಮ್ಮ ಮಣ್ಣಿನಲ್ಲಿ ಕಡಿಮೆ ಇತ್ತು ಅಂತಂದ್ರೆ ಆ ಒಂದು ಬೆಳೆಗೆ ನಾವು ಏನಾದರೂ ಗೊಬ್ಬರವನ್ನು ಹಾಕಬೇಕಾದಾಗ ನಮಗ ಆ ಕಡಿಮೆ ಇರುವಂತಹ ಪೋಷಕಾಂಶವನ್ನ ಸ್ವಲ್ಪ ಹೆಚ್ಚು ಮಾಡಿ ಹಾಕಬೇಕಾದಂತ ಒಂದು ಪರಿಸ್ಥಿತಿಯನ್ನ ನಮಗೆ ಬರುತ್ತೆ. ಸೊ ಅದಕ್ಕೆ ಬೆಳೆಗಳಿಗೆ ಇವತ್ತು ಪೋಷಕಾಂಶಗಳನ್ನ ಬೇಕಾದಂತ ಪ್ರಮಾಣದಲ್ಲಿ ಮಾತ್ರ ಇವತ್ತು ಹಾಕಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರು ಕೂಡ ಅದು ಉಪಯೋಗ ಆಗುವುದಿಲ್ಲ ಮತ್ತು ಕಡಿಮೆ ಹಾಕಿದ್ರು ಕೂಡ ನಮಗ ಬೆಳೆ ಇಳುವರಿಯಲ್ಲಿ ಕಡಿಮೆ ಆಗುವುದನ್ನು ಕೂಡ ನಾವು ನೋಡ್ತೀವಿ. ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳಿಗೆ ಪೋಷಕಾಂಶಗಳನ್ನ ನೀಡುವುದರಿಂದ ನಮಗ ಉತ್ತಮವಾದಂತ ಒಂದು ಇಳುವರಿಯನ್ನು ಪಡೆಯಬಹುದು ಮತ್ತು ನಮಗ ಬೇಕಾದಷ್ಟು ಗೊಬ್ಬರಗಳನ್ನ ನಾವು ಬಳಕೆ ಮಾಡೋದ್ರಿಂದ ಹೆಚ್ಚಿನ ಖರ್ಚು ಮಾಡದೆ ನಮಗ ಒಳ್ಳೆಯ ಆದಾಯವನ್ನು ಪಡೀಲಿಕ್ಕೆ ಕೂಡ ಇವತ್ತು ಸಹಕಾರಿ ಆಗ್ತದೆ.
1: ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕೊರತೆ ಇದೆ ಅದರ ಮೇಲೆ ಬೆಳೆಗೆ ನೀವು ಪೋಷಕಾಂಶಗಳನ್ನ ಒದಗಿಸಬೇಕು ಅಂತ ಹೇಳಿದ್ರಿ. ಹಾಗಾದ್ರೆ ಈಗ ಮೇಡಮ್ ಸಾಮಾನ್ಯವಾಗಿ ಬೆಳೆಗಳನ್ನ ಯಾವ ಯಾವ ವಿಧವಾಗಿ ವಿಂಗಡಣೆ ಮಾಡಬಹುದು?
3: ಪ್ರಮುಖವಾಗಿ ಕೃಷಿ ಬೆಳೆಗಳನ್ನ ಏಕದಳ ಧಾನ್ಯಗಳು ಮತ್ತೆ ದ್ವಿದಳ ಧಾನ್ಯಗಳು ಮತ್ತೆ ಎಣ್ಣೆ ಕಾಳುಗಳು ಅಂತ ಮಾಡ್ತೀವಿ. ಇನ್ನು ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳು ಹೂವುಗಳು ಹಣ್ಣುಗಳು ತೋಟ್ಪಟ್ಟಿ ಗಿಡಗಳು ಮತ್ತೆ ಸಾಂಬಾರು ಪದಾರ್ಥಗಳು ಅಂತ ಮಾಡ್ತೀವಿ. ಇನ್ನೂ ಕೆಲವೊಂದು ವಿಧ ಅಂತ ಹೇಳೋದಾದ್ರೆ ಔಷಧಿ ಮತ್ತು ಸುಗಂಧ ದ್ರವ್ಯಗಳು ಅಂತ ಹೇಳಿ ನಾವು ಬೆಳೆಗಳನ್ನ ವಿಂಗಡಣೆ ಮಾಡಬಹುದು.
1: ಒಳ್ಳೆಯದು ಬಂಡಿ ಸರ್, ಏಕದಳ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರ ಬಳಕೆ ಬಗ್ಗೆ ಸ್ವಲ್ಪ ತಿಳಿಸ್ರಿ.
2: ಅವಶ್ಯಕವಾಗಿ ಇಲ್ಲಿ ನಾವು ಏಕದಳ ಧಾನ್ಯಗಳು ಅಂತಂತಂದ್ರೆ ಪ್ರಮುಖವಾಗಿ ಯಾವ ಬರ್ತಾವು ಬೆಳೆಗಳು ಅನ್ನೋದನ್ನ ಕೂಡ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಏಕದಳ ಧಾನ್ಯಗಳು ಅಂತಂದ್ರೆ ಒಂದೇ ಕಾಳು ಇರುವಂತ ಬೆಳೆಗಳು, ಅಂದ್ರೆ ಕಾಳನ್ನ ಒಡೆದಾಗ ಎರಡು ಸರಿಯಾದ ಇಬ್ಬಾಗಗಳಾಗದೆ ಇರುವಂತ ಬೀಜ ಏನಿರ್ತಲ್ಲ ಅದನ್ನ ನಾವು ಏಕದಳ ಧಾನ್ಯ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಗೋವಿನ ಜೋಳ ಇರ್ಬೋದು ಅಥವಾ ಜೋಳ ಇರ್ಬೋದು ಅಥವಾ ಗೋಧಿ ಇರ್ಬೋದು ಅಥವಾ ತೃಣಧಾನ್ಯ ಬೆಳೆಗಳಿರ್ಬೋದು, ಇವುಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಇವಕ್ಕೆ ಏಕದಳ ಧಾನ್ಯಗಳು ಅಂತ ಕರಿತೀವಿ. ಈ ಏಕದಳ ಧಾನ್ಯಗಳಿಗೆ ಸಾಮಾನ್ಯವಾಗಿ ನಾವು ಪೋಷಕಾಂಶಗಳನ್ನ ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನ ಹಾಕ್ಬೇಕು ಅಂತ ನೋಡೋದಾದ್ರೆ, ಉದಾಹರಣೆಗೆ ನಾವು ಜೋಳವನ್ನ ತೆಗೆದುಕೊಂಡು ನೋಡಿದ್ರೆ ಜೋಳದಲ್ಲಿ ಈ ಜೋಳವನ್ನ ಒಣಬೇಸಾಯದಲ್ಲಿ ಬೆಳಿಬಹುದು ಮತ್ತು ನೀರಾವರಿ ಸನ್ನಿವೇಶದಲ್ಲಿ ಕೂಡ ಬೆಳಿಬಹುದು. ಇಲ್ಲಿ ಒಣಬೇಸಾಯದಲ್ಲಿ ಜೋಳವನ್ನ ಬೆಳಿಬೇಕು ಅಂತಂದ್ರೆ ನಮಗೆ ಇಪ್ಪತ್ತು ಕೆಜಿಯಷ್ಟು ಸಾರಜನಕವನ್ನ ನಾವು ಹಾಕ್ಬೇಕಾಗತ್ತೆ, ಮತ್ತು 10 ಕೆಜಿಯಷ್ಟು ರಂಜಕವನ್ನ ಹಾಕ್ಬೇಕಾಗತ್ತೆ, ಮತ್ತು ಒಂದು 6 ಕೆಜಿಯಷ್ಟು ಸತುವಿನ ಸಲ್ಫೇಟ್ ಅನ್ನ ಹಾಕ್ಬೇಕಾಗತ್ತೆ. ಈ 10 ಕೆಜಿ, 20 ಕೆಜಿ ಮತ್ತು 6 ಕೆಜಿ ಏನಿದೆ ಶಿಫಾರಸ್ ಇದೆ, ಈ ಶಿಫಾರಸ್ ಗೊಬ್ಬರವನ್ನ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೋಡಿಕೊಂಡು ಇದನ್ನ ನಮ್ಮ ಬೆಳೆಗಳಿಗೆ ನಾವು ಒದಗಿಸಬೇಕು. ಅದೇ ರೀತಿಯಾಗಿ ಇದೇ ಜೋಳವನ್ನ ನಾವು ನೀರಾವರಿ ಪ್ರದೇಶದಲ್ಲಿ ಕೂಡ ಬೆಳೆಯೋದಾದ್ರೆ ನೀರಾವರಿಯಲ್ಲಿ ನಾವು ಎಷ್ಟು ಹಾಕ್ಬೇಕು ಸಾರಜನಕದ ಪ್ರಮಾಣ ಒಂದು ಶಿಫಾರಸಿನ ಪ್ರಕಾರ ಅಂದ್ರೆ ಒಂದು 40 ಕೆಜಿಯಷ್ಟು ಸಾರಜನಕವನ್ನು ನಾವು ಹಾಕ್ಬಹುದು, ಒಂದು 30 ಕೆಜಿ ರಂಜಕವನ್ನು ಹಾಕ್ಬಹುದು, ಒಂದು 16 ಕೆಜಿ ಪೊಟ್ಯಾಷಿಯನ್ ಹಾಕ್ಬಹುದು, ಮತ್ತು ಒಂದು 6 ಕೆಜಿ ಸತುವಿನ ಸಲ್ಫೇಟ್ ಅನ್ನ ಹಾಕ್ಬಹುದು. ಈಗ ಏನು ಸಮತೋಲನ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ ಇವೇನು ಶಿಫಾರಸು ಇರುತ್ತೆ, ಈ ಶಿಫಾರಸಿನ ಒಂದು ಪ್ರಮಾಣವನ್ನ ನಮ್ಮ ಮಣ್ಣಿನಲ್ಲಿ ಲಭ್ಯತೆ ಇರುವ ಪೋಷಕಾಂಶಗಳ ಪ್ರಮಾಣವನ್ನ ನಿಗದಿ ಮಾಡಿಕೊಂಡು ಇವತ್ತು ನಾವು ಆ ಬೆಳೆಗಳಿಗೆ ಎಷ್ಟು ಪ್ರಮಾಣ ಬೇಕೋ ಅದನ್ನ ನಾವು ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಜೋಳದ ನೋಡಿದ ಮೇಲೆ ನಾವು ಮುಂದೆ ಗೋವಿನ ಜೋಳದ ಬೆಳೆಯನ್ನು ಕೂಡ ನೋಡಿದಾಗ ಗೋವಿನ ಜೋಳದ ಬೆಳೆಯನ್ನು ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಇವತ್ತು ಬೆಳಿಬಹುದು. ಈ ನೀರಾವರಿಯಲ್ಲಿ ನಾವು ಗೋವಿನ ಜೋಳವನ್ನ ಬೆಳಿಬೇಕು ಅಂತಂದ್ರೆ ಈ ಗೋವಿನ ಜೋಳಕ್ಕೆ ಬೇಕಾದಂತಹ ಶಿಫಾರಸು ಮಾಡಿದಂತ ಪೋಷಕಾಂಶಗಳು ಎಷ್ಟಪ್ಪ ಅಂದ್ರೆ ಒಂದು 60 ಕೆಜಿ ಒಂದು ಎಕರೆಗೆ ಸಾರಜನಕ ಬೇಕು, ಒಂದು ಎಕರೆಗೆ 26 ಕೆಜಿಯಷ್ಟು ನಮಗೆ ಸಾಮಾನ್ಯವಾಗಿ ರಂಜಕ ಬೇಕು, ಒಂದು 26 ಕೆಜಿಯಷ್ಟು ನಮಗೆ ಒಂದು ಎಕರೆಗೆ ಪೊಟ್ಯಾಶ್ ಬೇಕು, ಅದೇ ರೀತಿಯಾಗಿ ಒಂದು ಎಕರೆಗೆ 10 ಕೆಜಿ ಜಿಂಕ್ ಸಲ್ಫೇಟು, ಒಂದು 10 ಕೆಜಿ ಪೆರಸ್ ಸಲ್ಫೇಟು, ಇವು ಶಿಫಾರಸು ಮಾಡಿದಂತ ಪೋಷಕಾಂಶಗಳು. ಇಲ್ಲೇ ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಈ ಸಾರಜನಕದ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ ನಾವು ನೀರಾವರಿ ಪ್ರದೇಶದಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದು 50% ಹೆಚ್ಚು ಮಾಡಿ ಹಾಕ್ಬೇಕು. ಒಂದು ವೇಳೆ ನಮ್ಮ ಮಣ್ಣಿನಲ್ಲಿ ಸಾರಜನಕದ ಕೊರತೆ ಇಲ್ಲ ಜಾಸ್ತಿ ಇದೆ ಅಂತಂತಂದ್ರೆ ನಾವು ಅಲ್ಲಿ ಏನ್ ಮಾಡ್ಬೇಕು, ಜಾಸ್ತಿ ಅಂತ ಇದ್ದಾಗ ನಾವು ಈ ಸಾರಜನಕವನ್ನ 50% ಕಡಿಮೆ ಮಾಡಿ ಹಾಕ್ಬೇಕು. ಅಂದ್ರೆ ಏನು ಶಿಫಾರಸು ಮಾಡಿರ್ತಾರೆ ಆ ಶಿಫಾರಸಿಗೆ 50% ಕಡಿಮೆ ಮಾಡಿ ಹಾಕ್ಬೇಕು. ನಂತರ ಈ ರಂಜಕವನ್ನ ನಾವು ನೋಡೋದಾದ್ರೆ ರಂಜಕ

0: ಸಾರಜನಕ ಬೇಕು, ಮತ್ತು ಒಂದು 20 ಕೆಜಿಯಷ್ಟು ರಂಜಕ ಬೇಕಾಗ್ತದೆ, ಒಂದು 10 ಕೆಜಿಯಷ್ಟು ಪೊಟ್ಯಾಶ್ ಕೂಡ ನಮಗೆ ಬೇಕಾಗ್ತದೆ. ಅದೇ ರೀತಿಯಾಗಿ 1 ಎಕರೆಗೆ 4 ಕೆಜಿಯಷ್ಟು ಜಿಂಕ್ ಸಲ್ಫೇಟ್ ಅನ್ನು ನಾವು ಗೋವಿನ ಜೋಳಕ್ಕೆ ಒಣ ಬೇಸಾಯದಲ್ಲಿ ಹಾಕಬೇಕಾಗುತ್ತೆ. ಇನ್ನು ಪ್ರಮುಖವಾದಂತ ಇನ್ನೊಂದು ಏಕದಳ ಧಾನ್ಯ ಅಂತಂದ್ರೆ ಬೆಳೆ ಅಂತ ನಾವು ನೋಡಿದಾಗ ಇಲ್ಲಿ ನಮಗೆ ಗೋಧಿ ಕೂಡ ಒಂದು ಪ್ರಮುಖವಾದಂತ ಒಂದು ಏಕದಳ ಬೆಳೆಯಾಗಿದೆ. ಇಲ್ಲಿ ಈ ಗೋಧಿಗೂ ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಬೆಳಿಬಹುದು. ನೀರಾವರಿಯಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ನಾವು 1 ಎಕರೆಗೆ 40 ಕೆಜಿಯಷ್ಟು ಶಿಫಾರಸು ಸಾರಜನಕ ಇರ್ತದ, 30 ಕೆಜಿಯಷ್ಟು ರಂಜಕ ಶಿಫಾರಸು ಮಾಡಿರ್ತಾರೆ 1 ಎಕರೆಗೆ, 20 ಕೆಜಿಯಷ್ಟು ಪೊಟ್ಯಾಶ್ ಕೂಡ ಇಲ್ಲಿ ಶಿಫಾರಸು ಮಾಡಿರ್ತಾರೆ. ಸೊ ಅದಕ್ಕೆ ಈ ಬೇಕಾದಂತ ಪೋಷಕಾಂಶಗಳು ನೀರಾವರಿಯಲ್ಲಿ ಇದೆ. ನಂತರ ಒಣಬೇಸಾಯದಲ್ಲಿ 1 ಎಕರೆಗೆ ಗೋಧಿಯನ್ನು ಬೆಳೀಲಿಕ್ಕೆ ನಮಗೆ 20 ಕೆಜಿಯಷ್ಟು ಸಾರಜನಕವನ್ನ ಶಿಫಾರಸು ಮಾಡಿರ್ತಾರೆ. ನಂತರ 10 ಕೆಜಿಯಷ್ಟು ಫಾಸ್ಫರಸ್ ನಮ್ಮ ಒಂದು ವಲಯಕ್ಕೆ ಒಂದು ಶಿಫಾರಸು ಮಾಡಲಾಗಿದೆ.
1: ಈಗ ಏಕದಳ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರಗಳ ಬಳಕೆ ಹೇಗೆ ಅಂತ ವಿವರವಾಗಿ ತಿಳಿಸಿದ್ರಿ. ಈ ದ್ವಿದಳ ಧಾನ್ಯಗಳ ಬೆಳೆಗೆ ಹೋಗೋಕ್ಕಿಂತ ಮೊದಲು ಮೇಡಮ್, ನೀವು ಮೆಣಸಿನಕಾಯಿ ಹಾಗೂ ಈರುಳ್ಳಿಯಲ್ಲಿ ಯಾವ ರೀತಿಯಾಗಿ ಗೊಬ್ಬರಗಳನ್ನ ಬಳಸಬಹುದು ಅಂತ ಸ್ವಲ್ಪ ತಿಳಿಸಿಕೊಡ್ರಿ.
2: ಖಂಡಿತ, ಈ ಮೆಣಸಿನಕಾಯಿ ಮತ್ತು ಈರುಳ್ಳಿ ಕೂಡ ಏಕದಳ ಧಾನ್ಯಗಳೇ. ಇದು ಈರುಳ್ಳಿಯನ್ನ ನಮ್ಮ ಗದಗ ಜಿಲ್ಲೆಯಲ್ಲಿ 30,000 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರೆ, ಮತ್ತೆ ಮೆಣಸಿನಕಾಯಿಯನ್ನ ಸುಮಾರು 25-29,000 ಹೆಕ್ಟರ್ ಪ್ರದೇಶದೊಳಗೆ ಬೆಳೀತಾರೆ. ಮೆಣಸಿನಕಾಯಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ ಅಷ್ಟು ಚೆನ್ನಾಗಿ ಇದರ ಒಂದು ಇಳುವರಿಯನ್ನ ನಾವು ಪಡ್ಕೋಬಹುದು. ಶಿಫಾರಸು ಮಾಡಿದ ಪ್ರಕಾರ ಹೇಳೋದಾತಂದ್ರೆ 1 ಎಕರೆಗೆ 25 ಟನ್ ಆದ್ರೂ ಕೊಟ್ಟಿಗೆ ಗೊಬ್ಬರ ಹಾಕ್ರಿ ಅಂತ ಹೇಳ್ತಾರೆ. ಅಷ್ಟು ಹಾಕಕ್ ಆಗಿಲ್ಲ ಅಂದ್ರೆ ಎಷ್ಟು ಸಾಧ್ಯ ಐತಿ ಅಷ್ಟಾದ್ರೂ ನಾವು ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಲೇಬೇಕು. ಮತ್ತೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿ ಪೊಟ್ಯಾಷನ್ನ ಶಿಫಾರಸು ಮಾಡಿದೆ. ಇದರನ್ವಯ ನಾವು ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಪೊಟ್ಯಾಷನ್ನ ಕೊಡೋದಾದ್ರೆ 60 ಕೆಜಿ ಯೂರಿಯಾ, 125 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, 40 ಕೆಜಿ ಪೊಟ್ಯಾಷನ್ನ ಕೊಡಬೇಕಾಗ್ತೈತಿ. ಬಿತ್ತುವಾಗ ಇದರ 50% ಮಾತ್ರ ಕೊಡಬೇಕು. ಬಿತ್ತಿದ ಒಂದು 45 ದಿವಸಕ್ಕೆ ಉಳಿದ 50% ನಾವು ಗೊಬ್ಬರವನ್ನು ಮೇಲು ಗೊಬ್ಬರ ಆಗಿ ಗಿಡಗಳಿಗೆ ಕೊಡಬೇಕಾಗ್ತೈತಿ. ಕೆಲವೊಂದ್ಸರಿ ಪೋಷಕಾಂಶಗಳ ಕೊರತೆ ಆದಾಗ, ಅತಿ ಹೆಚ್ಚು ನೀರಾದಾಗ ಅಥವಾ ತುಂಬಾ ಕೀಟಗಳ ಬಾಧೆ ಆದಾಗ ನಾವು ಹೂ ಉದುರೋದನ್ನ ನೋಡ್ತೀವಿ. ಇದರ ಒಂದು ಹತೋಟಿಗಾಗಿ ನಮ್ಮಲ್ಲಿ ತರಕಾರಿ ಸ್ಪೆಷಲ್ ಅಂತಿದೆ. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿರುವಂತ ಒಂದು ತರಕಾರಿಗೆ ಇರುವಂತ ಒಂದು ಲಘು ಪೋಷಕಾಂಶಗಳ ಮಿಶ್ರಣ. ಇದನ್ನ ಬಿತ್ತಿದ 40-60-80 ದಿವಸಕ್ಕೆ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನ ನೀಗಿಸಬಹುದು. ಜೊತೆಗೆ ಹೂ ಕತ್ತರಿಸಿ ಬೀಳೋದನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಮತ್ತೆ ಇನ್ನು ಈರುಳ್ಳಿ ಬೆಳೆ ಬಗ್ಗೆ ಹೇಳೋದಾದ್ರೆ ಇದಕ್ಕೂ ಕೂಡ 1 ಎಕರೆಗೆ 25 ಟನ್ ಕೊಟ್ಟಿಗೆ ಗೊಬ್ಬರವನ್ನ ಶಿಫಾರಸು ಮಾಡಿದ್ದಾರೆ. ಆ ಪ್ರಕಾರ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಕೊಡ್ತೀವಿ. ಅದು 50 ಸಾರಜನಕ, 20 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಷನ್ನ ಶಿಫಾರಸು ಮಾಡಿದೆ. ಇದರನ್ವಯ ನಾವು ಯೂರಿಯಾನ 50 ಕೆಜಿ, ಸಿಂಗಲ್ ಸೂಪರ್ ಫಾಸ್ಫೇಟ್ನ 120 ಕೆಜಿ ಮತ್ತು ಪೊಟ್ಯಾಷನ್ನ 80 ಕೆಜಿಯಷ್ಟು ಕೊಡಬೇಕಾಗತ್ತೆ. ಬೇಸಲ್ ಡೋಸ್ ಆಗಿ ಇದರ 50% ಕೊಡಬೇಕು. ಆಮೇಲೆ ಬಿತ್ತಿದ 30 ದಿವಸಕ್ಕೆ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ.
1: ಒಳ್ಳೆಯದು. ನೀವು ಮೆಣಸಿನಕಾಯಿ ಹಾಗೂ ಈರುಳ್ಳಿ ಬೆಳೆಯಲ್ಲಿ ಯಾವ ರೀತಿ ರಸಗೊಬ್ಬರಗಳನ್ನು ಬಳಸಬಹುದು ಅಂತ ತಿಳಿಸಿದ್ರಿ. ಸರ್, ಈಗ ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅಂತ ಹೇಳ್ರಿ.
0: ಇಲ್ಲಿ ದ್ವಿದಳ ಧಾನ್ಯಗಳು ಅಂತಂದ್ರೆ ಈಗಾಗಲೇ ನಾವು ಏಕದಳ ಧಾನ್ಯದ ಬಗ್ಗೆ ಮಾತಾಡಿದ್ವಿ. ದ್ವಿದಳ ಧಾನ್ಯಗಳು ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಹೆಸರು ಬೆಳೆ ಇರ್ಬೋದು, ಉದ್ದ ಬೆಳೆ ಇರ್ಬೋದು, ಅಥವಾ ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ಅಥವಾ ತೊಗರಿ ಇರ್ಬೋದು, ಅಥವಾ ಕಡಲೆ ಬೆಳೆ ಇರ್ಬೋದು. ಇವು ನಮ್ಮ ಭಾಗದಲ್ಲಿ ಬೆಳೆಯುವಂತ ಕೆಲವು ದ್ವಿದಳ ಧಾನ್ಯಗಳು. ಇಲ್ಲಿ ಹೇಮಾವತಿಯವರು ಹೇಳಿದಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಬಿತ್ತುವಂತ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ಕೊಡಬೇಕು, ಕೆಲವೊಂದಿಷ್ಟು ಬಿತ್ತಿದ ತದನಂತರ 25-30 ದಿವಸಗಳಿಗೆ ನಾವು ಗೊಬ್ಬರಗಳನ್ನ ಕೊಡಬೇಕು, ಅಥವಾ ಕೆಲವೊಂದಿಷ್ಟು ಪೋಷಕಾಂಶಗಳನ್ನ ನಾವೇನು ರಸಗೊಬ್ಬರಗಳ ಸಿಂಪರಣೆಯನ್ನ ಮಾಡ್ತಾ ಇರ್ತೀವಿ ಅಥವಾ ಕೀಟನಾಶಕಗಳ ಸಿಂಪರಣೆಯನ್ನ ಮಾಡ್ತಾ ಇರ್ತೀವಿ, ಇಂಥ ಸಂದರ್ಭದಲ್ಲಿ ನಾವು ಪೋಲಿಯಾರ್ ಸ್ಪ್ರೇ ಅಂತ ಏನು ಮೇಲುಗೊಬ್ಬರವಾಗಿ ನಾವು ಕೊಡ್ತಾ ಇರ್ತೀವಿ, ಇದನ್ನ ಗಿಡದ ಬಡ್ಡಿಗೆ ಕೊಡಬಹುದು ಅಥವಾ ತದನಂತರ ಅದನ್ನ ಸ್ಪ್ರೇ ಮುಖಾಂತರನು ಕೊಡಬಹುದು.

0: ಸೊ ಅದಕ್ಕೆ ಎರಡು ಮೂರು ಹಂತದಲ್ಲಿ ನಾವು ಪೋಷಕಾಂಶಗಳನ್ನ ಗೊಬ್ಬರಗಳ ಮುಖಾಂತರ ನಾವು ಒದಗಿಸಬೇಕಾಗತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ಹೆಸರು ಬೆಳೆಯನ್ನ ನೋಡಿಕೊಂಡಾಗ ಹೆಸರು ಬೆಳೆಯಲ್ಲಿ ನಮ್ಮ ಒಂದು ಒಂದು ವಲಯಕ್ಕೆ ಶಿಫಾರಸು ಮಾಡಿದಂತ ಒಂದು ಪೋಷಕಾಂಶಗಳ ಪ್ರಮಾಣ ಹೆಸರಿನಲ್ಲಿ ವಲಯ ಮೂರಕ್ಕೆ ಮಾಡಿದಂತ ಪೋಷಕಾಂಶಗಳ ಪ್ರಮಾಣ ಎಷ್ಟು ಅಂದ್ರೆ ಸಾರಜನಕ 5 kg, ರಂಜಕ 10 kg ಮತ್ತು ಗಂಧಕ 8 kg. ಇವನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಬಿತ್ತುವ ಸಮಯದಲ್ಲೇನೆ ಕೊಟ್ಬಿಡ್ಬೇಕು. ಅದರಲ್ಲೂ ವಿಶೇಷವಾಗಿ ರಂಜಕ ಇರ್ಬೋದು, ಗಂಧಕ ಇರ್ಬೋದು, ಆಮೇಲೆ ಪೊಟ್ಯಾಶ್ ಇರ್ಬೋದು, ಆಮೇಲೆ ಜಿಂಕ್ ಸಲ್ಫೇಟ್ ಇರ್ಬೋದು ಅಥವಾ ಪೆರಸ್ ಸಲ್ಫೇಟ್ ಇರ್ಬೋದು. ಇವುಗಳನ್ನ ಬಿತ್ತುವಂತ ಸಂದರ್ಭದಲ್ಲಿನೇ ನಾವು ಮೂಲ ಬೇಸಲ್ ಡೋಸ್ ಅಂತ ಏನು ಹೇಳ್ತೀವಿ ಆ ತಳಗೊಬ್ಬರವಾಗಿ ನಾವು ಕೊಡಬೇಕು. ತದನಂತರ ಈ ಸಾರಜನಕ ಗೊಬ್ಬರವನ್ನ ಎರಡು ಮೂರು ಭಾಗಗಳಾಗಿ ಕೆಲವೊಂದಿಷ್ಟು ಬೆಳೆಗಳಿಗೆ ಕೊಡ್ತಾರೆ. ಅಂದ್ರೆ ದೀರ್ಘಕಾಲದ ಬೆಳೆಗಳೇನಿರ್ತಾವಲ್ಲ, ಈ ದೀರ್ಘಕಾಲದ ಬೆಳೆಗಳಿಗೆ ಈ ಸಾರಜನಕವನ್ನ ಎರಡು ಮೂರು ಹಂತಗಳಲ್ಲಿ ಕೊಡ್ತಾರೆ. ಸೊ ಈ ರೀತಿಯಾಗಿ ನಾವು ಹೆಸರಿನಲ್ಲಿ ಕೂಡ ನಿರ್ವಹಣೆ ಮಾಡಬಹುದು. ತದನಂತರ ಉದ್ದಿಗೆ ಬಂದು ನೋಡಿದ್ರೆ ಉದ್ದಿನಲ್ಲಿ ನಮಗೆ ಸಾಮಾನ್ಯವಾಗಿ ಒಂದು ಎಕರೆಗೆ 10 kg ಸಾರಜನಕ ಬೇಕಾಗ್ತದೆ. ನಂತರ ಒಂದು 20 kg ಅಷ್ಟು ರಂಜಕವನ್ನ ಕೂಡ ನಮ್ಮ ಒಂದು ವಲಯಕ್ಕೆ ಶಿಫಾರಸು ಮಾಡಿರ್ತಾರೆ. ಇನ್ನ ಅಲಸಂದಿ ಬೆಳೆ ಬಂದು ನೋಡಿದ್ರೆ ಈ ಅಲಸಂದಿ ಬೆಳೆಗೆ ನಮ್ಮ ವಲಯ ಮೂರಕ್ಕೆ ನೋಡಿದ್ರೆ ಒಂದು 5 kg ಅಷ್ಟು ಒಂದು ಎಕರೆಗೆ ಸಾರಜನಕ ಬೇಕಾಗ್ತದೆ, 10 kg ಅಷ್ಟು ಒಂದು ಎಕರೆಗೆ ರಂಜಕವನ್ನು ಶಿಫಾರಸು ಮಾಡಿರ್ತಾರ, ಮತ್ತು ಪೊಟ್ಯಾಶ್ 5 kg ಇರ್ತದ. ಇಷ್ಟನ್ನ ನಾವು ಈ ಅಲಸಂದಿ ಬೆಳೆಗೆ ಒಂದು ಎಕರೆಗೆ ನಮ್ಮ ಭಾಗದಲ್ಲಿ ಹಾಕಬಹುದು. ತದನಂತರ ಹುರುಳಿಯನ್ನ ನೋಡೋದಾಯ್ತು ಅಂದ್ರೆ ಹುರುಳಿಗೆ ಕೂಡ ನಾವು ಒಂದು 4 kg ಅಷ್ಟು ಸಾರಜನಕವನ್ನ ಶಿಫಾರಸು ಮಾಡಿರ್ತಾರ, ಮತ್ತು ರಂಜಕವನ್ನ ಒಂದು 12 kg ಅಷ್ಟು ರಂಜಕವನ್ನ ಇಲ್ಲಿ ಶಿಫಾರಸು ಮಾಡಲಾಗಿದೆ ನಮ್ಮ ಹುರುಳಿ ಬೆಳೆಗೆ. ಇನ್ನ ನಮ್ಮ ದ್ವಿದಳ ಧಾನ್ಯದಲ್ಲಿ ಇನ್ನೊಂದು ಪ್ರಮುಖ ಬೆಳೆ ಯಾವುದು ಅಂತ ನಾವು ನೋಡೋದಾಯ್ತು ಅಂದ್ರೆ ತೊಗರಿ ಬೆಳೆ. ಈ ತೊಗರಿ ಬೆಳೆಗೆ ಕೂಡ ನಾವು ಸಾರಜನಕ 10 kg, ರಂಜಕ 20 kg, ಪೊಟ್ಯಾಶ್ 50 kg. ಇಲ್ಲಿ ಕೆಂಪು ಮಣ್ಣೆ ಆಯ್ತು ಅಂತಂತಂದ್ರೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದ ಪೊಟ್ಯಾಷನ್ನ ನಾವು ಇವತ್ತು ಹಾಕ್ಬೇಕು. ಯಾಕಂದ್ರೆ ಕೆಂಪು ಮಣ್ಣಿನಲ್ಲಿ ಪೊಟ್ಯಾಷಿನ ಕೊರತೆ ಬಹಳಷ್ಟು ಕಂಡು ಬರುವಂತ ಸಂದರ್ಭಗಳು ಇರ್ತವು. ಸೊ ಅದಕ್ಕೆ ಇಲ್ಲಿ ಪೊಟ್ಯಾಶ್ ಕೂಡ ಕೆಂಪು ಮಣ್ಣಿಗೆ ಯಾವುದೇ ಬೆಳೆಗಳಿರಲಿ ಅಲ್ಲಿ ಸರಿಯಾದಂತ ಈ ಪೊಟ್ಯಾಷಿನ ಪ್ರಮಾಣವನ್ನ ನಾವು ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ನೋಡಿಕೊಂಡು ನಾವು ಇವತ್ತು ಹಾಕೋದು ಬಹಳ ಒಳ್ಳೆಯದು. ಅದಲ್ಲದೆ ಈ ತೊಗರಿಗೆ ಒಂದು ಎಕರೆಗೆ 8 kg ಅಷ್ಟು ಗಂಧಕವನ್ನ ನಾವು ಇವತ್ತು ಬಳಕೆ ಮಾಡಬೇಕಾಗಿದೆ. ಇನ್ನ ಕಡಲೆಗೆ ಬಂದು ನೋಡಿದ್ರೆ ಕಡಲೆ ಬೆಳೆ ಕೂಡ ಒಂದು ನಮ್ಮ ಒಂದು ಜಿಲ್ಲೆಯಲ್ಲಿ ಬೆಳೆಯುವಂತ ಅತ್ಯಂತ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂತ ಅತ್ಯಂತ ಪ್ರಮುಖವಾದಂತ ಒಂದು ಬೆಳೆ. ಈ ಬೆಳೆಗೆ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಬೆಳಿಬಹುದು. ಹೆಚ್ಚಾನೆಚ್ಚು ಇದನ್ನು ಒಣಬೇಸಾಯದಲ್ಲೇನೆ ಬೆಳೀತಾರ. ಹೆಚ್ಚಾನೆಚ್ಚು ಇದು ಶೇಕಡ ಒಂದು 60-70% ಕ್ಷೇತ್ರವನ್ನ ನಮ್ಮ ಒಂದು ಗದಗ ಜಿಲ್ಲೆಯಲ್ಲಿ ನಾವು ಒಣಬೇಸಾಯದಲ್ಲೇನೆ ನೋಡಬಹುದು. ಈ ಒಣಬೇಸಾಯಕ್ಕೆ ನಾವು ಒಂದು ಎಕರೆಗೆ 4 kg ಅಷ್ಟು ಸಾರಜನಕವನ್ನು ಹಾಕ್ಬೇಕು, ಮತ್ತು ಒಂದು 10 kg ಅಷ್ಟು ರಂಜಕವನ್ನ ನಾವು ಇವತ್ತು ಒದಗಿಸೋದು ಬಹಳ ಒಳ್ಳೆಯದು. ಅದೇ ಅಲ್ಲದೆ ಕಡಲೆಗೆ ನೀರಾವರಿಯಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಒಂದು ಎಕರೆಗೆ 10 kg ಅಷ್ಟು ಸಾರಜನಕವನ್ನ ಮತ್ತು 20 kg ಅಷ್ಟು ರಂಜಕವನ್ನು ಒಂದು ಎಕರೆಗೆ ನಾವು ಶಿಫಾರಸು ಮಾಡುವುದನ್ನ ನೋಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಶಿಫಾರಸು ಆಧಾರದ ಮೇಲೆ ಮತ್ತು ಮಣ್ಣಿನ ಒಂದು ಲಭ್ಯತೆ ಮೇಲೆ ನೋಡಿಕೊಂಡು ನಮ್ಮ ಏನು ದ್ವಿದಳ ಧಾನ್ಯಗಳದವು ಈ ದ್ವಿದಳ ಧಾನ್ಯಗಳಿಗೆ ಬಿತ್ತುವಂತಹ ಹಂತದಲ್ಲಿ ಮತ್ತು ತದನಂತರ ಹಂತದಲ್ಲಿ ಕೊಡಬೇಕಾದಂತಹ ಪೋಷಕಾಂಶಗಳನ್ನು ಗುರುತಿಸಿಕೊಂಡು ಅವುಗಳನ್ನ ಸರಿಯಾದ ಸಮಯಕ್ಕೆ ಕೊಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ನಾವು ಸಮತೋಲನವಾದಂತ ಗೊಬ್ಬರದ ಬಳಕೆಯನ್ನ ಮಾಡಿದಂಗೆ ಆಗತ್ತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ.
1: ಒಳ್ಳೆಯದು. ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರಗಳ ಬಳಕೆ ಮಾಡಬೇಕು ಅನ್ನೋದನ್ನ ಸವಿವರವಾಗಿ ಹೇಳಿದ್ರಿ. ಈಗ ಮೇಡಮ್, ಗದಗ ಜಿಲ್ಲೆಯಲ್ಲಿ ಮಾವು ಮತ್ತು ಗೋಡಂಬಿ ಬೆಳೆಗಳನ್ನ ಸಾಕಷ್ಟು ಜನರು ಬೆಳೀತಾ ಇದ್ದಾರೆ, ಸಾಕಷ್ಟು ಜನ ರೈತರು. ಈಗ ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಗೊಬ್ಬರಗಳ ಸಮತೋಲನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ರಿ.
2: ನೋಡ್ರಿ, ಈಗ ನೀವು ಹೇಳ್ದಂಗ ಗದಗ ಜಿಲ್ಲೆ ಒಳಗೆ ಮಾವು ಒಂದು 1200 hectare ಪ್ರದೇಶದೊಳಗೆ ಬೆಳೀತಾರ, ಮತ್ತು ಗೋಡಂಬಿನ ಸುಮಾರು 500 hectare ಪ್ರದೇಶದೊಳಗೆ ಬೆಳೆಯಾಕತ್ತಾರ. ಪ್ರಮುಖವಾಗಿ ನಮ್ಮ ಜಿಲ್ಲೆ ಒಳಗಂತಂದ್ರೆ ಒಣಬೇಸಾಯದೊಳಗನ ಈ ಎರಡು ಬೆಳೆಗಳು ಭಾಳ ಚಲೋತ್ನೇ ಬೆಳೆದು ಇಳುವರಿಯನ್ನ ಕೊಡ್ತಿದ್ದಾವ. ಮತ್ತೆ ಇವುಗಳಿಗೆ ಪೋಷಕಾಂಶಗಳನ್ನ ನೀವು ಹೇಳ್ದಂಗ ಸಮತೋಲನವಾಗಿ ಹಾಕೋದು ಬಹಳ ಮುಖ್ಯ. ಈಗ ತಿಪ್ಪಿ ಗೊಬ್ಬರ ಅಂತೂ ಹಾಕ್ಲೇಬೇಕು ಪ್ರತಿಯೊಂದು ಗಿಡಕ್ಕೂ. ಅದನ್ನ ಹಾಕುವ ಹೆಂಗ್ ಮಾಡ್ಬೇಕು? ಈಗ 1 quintal ತಿಪ್ಪಿ ಗೊಬ್ಬರ ತಗೊಂಡಿದ್ವಿ ಗಿಡಗಳಿಗೆ ಹಾಕ್ಲಿಕ್ಕೆ ಅಂತಂದ್ರೆ, ಅದಕ್ಕೆ 1 kg ಟ್ರೈಕೋಡರ್ಮ ಅಂತ ಸಿಗುತ್ತ ಅದನ್ನ ಹಾಕ್ಬೇಕು. ಅದ್ರ ಜೊತೆಗೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಸಿಗುತ್ತ ಅದನ್ನ ಹಾಕ್ಬೇಕು. ಮತ್ತೆ ಸಾರಜನಕವನ್ನ ಒದಗಿಸುವಂತ ಅಜೋಸ್ಪಿರಿಲಮ್ ಅಂತ ಸಿಗ್ತೈತಿ ಅದನ್ನ, ಅಥವಾ ರೈಸೋಬಿಯಂ ಅಂತ ಸಿಗುತ್ತೆ ಅದನ್ನ. ಪ್ರತಿಯೊಂದನ್ನು ಒಂದೊಂದು ಕೆ ಜಿ ಹಾಕಿ ಆ ತಿಪ್ಪಿ ಗೊಬ್ಬರವನ್ನ ಪುಷ್ಟೀಕರಿಸಿ ನಾವು ಗಿಡಗಳಿಗೆ ಕೊಡೋದ್ರಿಂದ ನಾವು ಏನು ಶಿಫಾರಸು ಮಾಡಿದ್ದೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಅದರ ಒಂದು 25% ಕಡಿಮೆ ಗೊಬ್ಬರಗಳನ್ನು ನಾವು ಹಾಕ್ಬೋದು. ಅಂದರೆ ಆರ್ಗ್ಯಾನಿಕಲಿ ಮಾಡೋರಿದ್ರೆ ಇದನ್ನು ಫಾಲೋ ಮಾಡೋದ್ರಿಂದ ಅತಿ ಹೆಚ್ಚು ಸಾರಜನಕ ರಂಜಕ ಗಿಡಗಳಿಗೆ ಒದಗಿಸ್ದಂಗೆ ಆಗುತ್ತೆ. ಹೀಗೆ ಪ್ರತಿಯೊಂದು ಗಿಡಕ್ಕೆ ಮಾತಾಡೋದಾದ್ರೆ 25 kg ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕು. ಅದರ ಜೊತೆಗೆ ಕೆಲವೊಂದು ಶಿಫಾರಸು ಮಾಡಿದ್ದಾರೆ, ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಅವುಗಳ ಜೊತೆಗೆ ಲಘು ಪೋಷಕಾಂಶಗಳು ಕೂಡ ಈ ಬೆಳೆಗಳಿಗೆ ಪ್ರಮುಖವಾಗಿ ಬೇಕಾಗುತ್ತೆ. ಈ ರಂಜಕ, ಪೊಟ್ಯಾಶು, ಸಾರಜನಕ ಏನು ಮಾತಾಡ್ತೀವಿ ಇವು ಬೆಳವಣಿಗೆಗೆ ಭಾಳ ಸಹಾಯ ಮಾಡ್ತಾವೆ. ಜೊತೆಗೆ ಪೊಟ್ಯಾಶನ್ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ಬೆಳೆಗೆ ಬರುತ್ತೆ. ಈಗ ಮತ್ತು ಮಾವಿನ ಗಿಡಕ್ಕೆ ಎಷ್ಟು ರೆಕಮೆಂಡ್ ಮಾಡ್ಯಾರಪ್ಪ ಅಂತಂದ್ರೆ 5 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಸುಮಾರು 160 gram to 792 gram ಯೂರಿಯಾನ ನಾವು ಕೊಡ್ಬೋದು. ಮತ್ತೆ ಡಿ ಎ ಪಿ 195 gram 5 ವರ್ಷದ ಗಿಡಕ್ಕೆ ಬೇಕಾಗ್ತೈತಿ. ಮತ್ತೆ 1 ವರ್ಷದ ಗಿಡ ಇತ್ತಂದ್ರೆ ಸುಮಾರು 45 gram ನಾವು ಕೊಡ್ಬೇಕಾಗ್ತೈತಿ. ಇನ್ನು ಪೊಟ್ಯಾಶ್ ಇತ್ತಂದ್ರೆ 1ನೇ ವರ್ಷದ ಗಿಡಕ್ಕೆ 115 gram ಕೊಟ್ರೆ 5 ವರ್ಷದ ಗಿಡಕ್ಕೆ 564 gram ಕೊಡ್ಬೇಕಾಗ್ತೈತಿ. ಇನ್ನು 5 ವರ್ಷದಕ್ಕಿಂತ ಮೇಲ್ಪಟ್ಟಿರೋ ಗಿಡ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸುಮಾರು 1 kg ಯೂರಿಯಾ ಮತ್ತೆ ಒಂದು 250 gram ಡಿ ಎ ಪಿ ಮತ್ತೆ ಪೊಟ್ಯಾಷನ್ನ ಒಂದು 700 to 900 gram ಪ್ರತಿ ಗಿಡಕ್ಕೆ ಕೊಡಬೇಕಾಗ್ತೈತಿ. ಇವು ಅಷ್ಟೇ ಅಲ್ಲದೆ ಇವುಗಳನ್ನು ಸಾಮಾನ್ಯವಾಗಿ ಜೂನಲ್ಲಿ ಕೊಡೋದು ಭಾಳ ಉತ್ತಮ. ಅಂದರೆ ಮುಂದೆ ಮಳೆ ಆದಾಗ ಇವೆಲ್ಲ ಕರಗಿ ಗಿಡಗಳಿಗೆ ಸಿಗೋದ್ರಿಂದ ಉತ್ತಮ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಲಘು ಪೋಷಕಾಂಶಗಳು ಬಹಳ ಮುಖ್ಯ. ಈಗ ಹೂ ಬರಬೇಕು ಅಂತಂದ್ರೆ 13045 ಸಿಂಪಡಣೆ ಮಾಡ್ತೀವಿ. ಅದ್ರ ಜೊತೆಗೆ ಮಾವು ಸ್ಪೆಷಲ್ ಅಂತ ಸಿಗುತ್ತೆ. ಇದು ಏನು ಅಂದ್ರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಬಿಡುಗಡೆ ಮಾಡಿರುವಂತ ಲಘು ಪೋಷಕಾಂಶಗಳ ಮಿಶ್ರಣ. ಇದರೊಳಗ ತಾಮ್ರ ಇರುತ್ತೆ, ಸತು ಇರುತ್ತೆ, ಕಬ್ಬಿಣ ಇರುತ್ತೆ, ಬೋರಾನ್ ಇರುತ್ತೆ, ಜಿಂಕ್ ಇರುತ್ತೆ. ಇವೆಲ್ಲ ಏನ್ ಮಾಡ್ತಾವು ಅಂತಂದ್ರೆ ಗಿಡಗಳಿಗೆ ಫ್ರೂಟ್ ಬಡ್ ಡಿಫ್ರೆನ್ಸಿಯೇಷನ್ ಅಂತೀವಿ. ಅಂದ್ರೆ ಎಲೆ ಹಂತದಿಂದ ಹೂವಿನ ಹಂತಕ್ಕೆ ಬರಲಿಕ್ಕೆ ಈ ಲಘು ಪೋಷಕಾಂಶಗಳು ಬಹಳ ಮುಖ್ಯ. ಹಾಗಾಗಿ ಇವುಗಳನ್ನು ನಾವು ಶಿಫಾರಸು ಮಾಡಿರೋದು ಮಾವಿನ ಬೆಳೆಗೆ ಅಂದರೆ 5 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡೋದ್ರಿಂದ ಹೂ ಚೆನ್ನಾಗಿ ಬರುತ್ತೆ, ಪರಾಗಸ್ಪರ್ಶ ಚೆನ್ನಾಗಾಗತ್ತೆ, ಕಾಯಿ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ. ಈ ಮ್ಯಾಂಗೋ ಸ್ಪೆಷಲನ್ನು ನಾವು ಬೆಳಗ್ಗೆ 6 times ಸಿಂಪಡಣೆ ಮಾಡಬೇಕಾಗ್ತೈತಿ. ಸೆಪ್ಟೆಂಬರ್ ತಿಂಗಳದಾಗೊಮ್ಮೆ, ಅಕ್ಟೋಬರ್ ತಿಂಗಳದಾಗೊಮ್ಮೆ, ನವಂಬರ್ ಡಿಸೆಂಬರಲ್ಲಿ. ಅದಾದಮೇಲೆ ಈ ಕಾಯಿಗಳು ಮಿಡಿ ಕಾಯಿ ಬಂದಾಗ ಒಂದ್ಸಲ ಸಿಂಪಡಣೆ ಮಾಡಬೇಕು. ಕೊನೆಯದಾಗಿ ಸ್ವಲ್ಪ ದೊಡ್ಡ ಗಾತ್ರ ಅಂದರೆ ಡಾರಿಗಾಯಿ ಅಂತ ಕರಿತೀವಿ, ಆ ಹಂತದೊಳಗೆ ಸಿಂಪಡಣೆ ಮಾಡೋದ್ರಿಂದ ಕಾಯಿಗಳು ಉತ್ತಮವಾಗಿ ಬೆಳೆದು ಬಣ್ಣವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಇನ್ನು ಗೋಡಂಬಿ ಬೆಳೆಯೋದು ಮಾತಾಡೋದಾತಂದ್ರೆ ಇದಕ್ಕೂ ಕೂಡ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 25 kg ನಾವು ಕೊಡಬೇಕು. ಮತ್ತೆ ನಾಟಿ ಮಾಡಿದ ತೋಟಗಳು ಇತ್ತು ಅಂತಂದ್ರೆ 1ನೇ ವರ್ಷ 20 kg ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು, 2ನೇ ವರ್ಷ 10 kg ಕೊಡ್ಬೋದು. ಕ್ರಮೇಣ ನಮ್ಮಲ್ಲಿ ಸಾಧ್ಯ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಹೆಚ್ಚಿಗೆ ಮಾಡ್ಕೋತ ಹೋಗ್ಬೋದು. ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ 10 kg ಆದ್ರೂ ಪ್ರತಿ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು. ಮತ್ತೆ ರಾಸಾಯನಿಕಗಳನ್ನ ಕೊಡೋದಾದ್ರೆ ಯೂರಿಯಾ 1ನೇ ವರ್ಷ 130 gram ಕೊಡ್ಬೋದು, ರಂಜಕ 300 gram, ಪೊಟ್ಯಾಶ್ 100 gram ಕೊಡಬೇಕು. ಮತ್ತೆ ಇದು 5 ವರ್ಷದ ಬೆಳೆ ಇತ್ತು ಅಂದ್ರೆ 500 gram ಯೂರಿಯಾ, 600 gram ರಂಜಕ ಮತ್ತೆ 800 gram ಪೊಟ್ಯಾಶನ್ನ ಕೊಡಬೇಕು. 5 ವರ್ಷದ ಮೇಲ್ಪಟ್ಟಿದ ಗಿಡ ಇತ್ತು ಅಂತಂದ್ರೆ ಒಂದು ಗಿಡಕ್ಕೆ ಯೂರಿಯಾ 1 kg, ರಂಜಕ 1200 gram ಮತ್ತೆ ಪೊಟ್ಯಾಶ್ 800 gram ಕೊಡಬೇಕು. ಅದ್ರ ಜೊತೆಗೆ ಮಾವು ಸ್ಪೆಷಲ್ ಕೂಡ ನಾವು ಗೋಡಂಬಿ ಬೆಳೆಯಲ್ಲಿ ಉಪಯೋಗಿಸ್ಬೋದು. ಇದು ಕೂಡ ಕಾಯಿ ಕಟ್ಟಲಿಕ್ಕೆ ಸಹಾಯ ಮಾಡುತ್ತೆ.
1: ಒಳ್ಳೆಯದು. ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಸಮತೋಲನ ಗೊಬ್ಬರಗಳ ನಿರ್ವಹಣೆ ಹೇಗೆ ಅಂತ ತಿಳಿಸಿದ್ರಿ. ಈ ಮಾವು ಮತ್ತು ಗೋಡಂಬಿ ಬೆಳೆಯ ರೈತರು ಇದರ ಉಪಯೋಗವನ್ನು ಪಡ್ಕೊತಾರೆ ಅಂತ ತಿಳಿತಾ, ಈಗ ಸರ್ ನೀವು ಏಕದಳ ಮತ್ತು ದ್ವಿದಳ ಬೆಳೆಗಳಲ್ಲಿ ಯಾವ ರೀತಿ ಸಮತೋಲನ ಗೊಬ್ಬರ ಮಾಡಬೇಕು ಅಂತ ಹೇಳಿದ್ರಿ. ಈಗ ಎಣ್ಣೆಕಾಳು ಬೆಳೆಗಳಲ್ಲಿ ಯಾವ ರೀತಿ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸಬಹುದು ಅಂತೀರಿ?
0: ಅವಶ್ಯಕವಾಗಿ ಇಲ್ಲಿ ಎಣ್ಣೆ ಕಾಳು ಬೆಳೆಗಳಿಗೆ ನಾವು ಸಾಮಾನ್ಯವಾಗಿ ಏನು ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಅದಾವಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇಲ್ಲಿ ನಮ್ಮ ಈ ಎಣ್ಣೆ ಕಾಳು ಬೆಳೆಗಳಿಗೆ ಬೇಕಾಗ್ತವು ಮತ್ತು ಕೆಲವೊಂದಿಷ್ಟು ಹೆಚ್ಚಿನ ಒಂದು ಪ್ರಮಾಣದ ಪೋಷಕಾಂಶಗಳು ಕೂಡ ಈ ಒಂದು ಬೆಳೆಗಳಿಗೆ ಬೇಕಾಗ್ತದೆ. ಇಲ್ಲಿ ಎಣ್ಣೆ ಕಾಳುಗಳು ಅಂದ್ರೆ ನಮ್ಮ ಒಂದು ಗದಗ ಭಾಗದಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಸಾಮಾನ್ಯವಾಗಿ ಶೇಂಗಾ ಬೆಳೆ ಒಂದು ಪ್ರಮುಖವಾದಂತಹ ಎಣ್ಣೆ ಬೆಳೆಯಾಗಿತ್ತು. ಅದು ಅಲ್ದನ ಕುಸಿಬಿ ಒಂದು ಎಣ್ಣೆ ಕಾಳು ಬೆಳೆಯಾಗಿತ್ತು. ನಂತರ ಸೂರ್ಯಕಾಂತಿ ಕೂಡ ಒಂದು ಪ್ರಮುಖವಾದಂತಹ ಬೆಳೆ. ಅಷ್ಟೇ ಅಲ್ದನೆ ಸೋಯಾಬೀನ್ ಕೂಡ ಇವತ್ತು ಸೋಯಾ ಅವರೆ ಅಂತ ನಾವೇನು ಹೇಳ್ತೀವಿ ಈ ಸೋಯಾ ಅವರೆ ಕೂಡ ನಮಗೆ ಒಂದು ಒಳ್ಳೆಯ ಎಣ್ಣೆ ಕಾಳು ಬೆಳೆ ಅಂತ ನಾವು ನೋಡಬಹುದು. ಇಲ್ಲಿ ನಮ್ಮ ಭಾಗದಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನ ನಾವು ನೋಡೋದಾಯ್ತು ಅಂತಂದ್ರೆ ಈ ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ನಮ್ಮ ಒಂದು ಭಾಗದಲ್ಲಿ ಎಷ್ಟು ಶಿಫಾರಸು ಮಾಡಿದ್ದಾರೆ ನಮ್ಮ ಒಂದು ವಲಯ ಮೂರಕ್ಕೆ ಅಂತ ನಾವು ನೋಡೋದಾದ್ರೆ ಒಂದು ಎಕರೆಗೆ 7.5 kg ಸಾರಜನಕವನ್ನ ಶಿಫಾರಸು ಮಾಡಿದರೆ 18.4 kg ರಂಜಕವನ್ನ ಒಂದು ಎಕರೆಗೆ ಶಿಫಾರಸು ಮಾಡಲಾಗಿದೆ. 10 kg ಪೊಟ್ಯಾಷನ್ನ ನಮ್ಮ ಒಂದು ವಲಯಕ್ಕೆ ಇವತ್ತು ಶಿಫಾರಸು ಕೂಡ ಮಾಡಲಾಗಿದೆ. ಇಲ್ಲಿ ಈ ಸಾರಜನಕ ರಂಜಕ ಪೊಟ್ಯಾಷಿಯು ಏನೈತಲ್ಲ ಇದನ್ನ ಸ್ವಲ್ಪ ತಳಗೊಬ್ಬರವಾಗಿನೇ ನಾವು ಕೊಡೋದು ಬಹಳ ಮುಖ್ಯ ಈ ಒಂದು ಶೇಂಗಾ ಬೆಳೆಗೆ. ಮತ್ತು ಈ ಪೋಷಕಾಂಶಗಳನ್ನ ಒದಗಿಸುವಷ್ಟು ಪ್ರಮಾಣದ ರಸಗೊಬ್ಬರಗಳನ್ನ ನಾವು ಇವತ್ತು ಕೊಡೋದು ಬಹಳ ಮುಖ್ಯ. ಹೆಚ್ಚಿಗೆನೆ ಕೊಡಬಾರ್ದು ಮತ್ತು ಕಡಿಮೆನೆ ಕೊಡಬಾರ್ದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನ ಇಷ್ಟು ಬೇಕಾದಂತ ಪೋಷಕಾಂಶಗಳನ್ನ ಪೂರೈಸುವಂತ ಗೊಬ್ಬರಗಳನ್ನ ನಾವು ಇವತ್ತು ಹಾಕ್ಬೇಕಾಗತ್ತೆ. ತದನಂತರ ಈ ಶೇಂಗಾ ಬೆಳೆಯಲ್ಲಿ ಏನ್ ಮಾಡೋದು ಅಂತಂದ್ರೆ ಶೇಂಗಾ ಬೆಳೆಗೆ ಗಂಧಕದ ಪ್ರಮಾಣ ಬಹಳ ಅವಶ್ಯಕ. ಅದರಲ್ಲೂ ವಿಶೇಷವಾಗಿ ನಾವು ಏನು ಎಣ್ಣೆ ಕಾಳು ಬೆಳೆಗಳಂತ ನೋಡ್ತೀವಿ ಈ ಎಣ್ಣೆ ಕಾಳು ಬೆಳೆಗಳಿಗೆ ಗಂಧಕ ಬಹಳ ಮುಖ್ಯ. ಅದರಲ್ಲೂ ಈ ಶೇಂಗಾ ಬೆಳೆಗೆ ಗಂಧಕದ ಪ್ರಮಾಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಸೊ ಅದಕ್ಕೆ ಈ ಗಂಧಕವನ್ನು ಕೂಡ ನಾವು ಎಣ್ಣೆ ಕಾಳು ಬೆಳೆಯಾದಂತ ಶೇಂಗಾಕ್ಕೆ ನಾವು ಹಾಕ್ಬಹುದು. ಇಲ್ಲಿ ನೇರವಾಗಿ ನಾವು ಏನ್ ಮಾಡಬಹುದು ಅಂದ್ರೆ 1 acre 200 kg ಜಿಪ್ಸಮ್ ಗೊಬ್ಬರವನ್ನ ಶೇಂಗಾ ಬೆಳೆಯಲ್ಲಿ ಕೊಂಡಿ ಚುಚ್ಚುವಾಗ ಅಥವಾ ಬಾರಂಗಿ ಚುಚ್ಚುದಂತ ನಾವೇನ್ ಹೇಳ್ತೀವಿ ಈ ಸಂದರ್ಭದಲ್ಲಿ ಹಾಕ್ಬೇಕು. ಸಾಮಾನ್ಯವಾಗಿ ಬಿತ್ತನೆ ಮಾಡಿದಂತ 40-45 ದಿನಗಳಿಗೆ ಈ ಜಿಪ್ಸಮ್ ಗೊಬ್ಬರವನ್ನ ನಾವು 1 acre 200 kg ಹಾಕಿದ್ರೆ ನಮಗೇನಾಗತ್ತೆ ಅಂದ್ರೆ ಬಾರಂಗಿ ಚುಚ್ಚೋದು ಕೂಡ ಜಾಸ್ತಿ ಆಗತ್ತೆ ಮತ್ತು ಭೂಮಿ ಸಡಲ ಆಗತ್ತೆ ಮತ್ತು ನಮ್ಮ ಬೆಳೆಗೆ ಬೇಕಾದಂತ ಗಂಧಕದ ಪ್ರಮಾಣ ಕೂಡ ನಮ್ಮ ಬೆಳೆಗಳಿಗೆ ದೊರೆತು ತದನಂತರ ನಮಗೇನಾಗತ್ತೆ ಅಂದ್ರೆ ಕಾಳುಗಳು ದಪ್ಪಾಗಿ ನಮ್ಮ ಎಣ್ಣೆ ಅಂಶ ಕೂಡ ಹೆಚ್ಚಾಗತ್ತೆ. ನಾವೇನು ಔಟಾನ್ ಅಂತ ಕರಿತೀವಿ ಎಣ್ಣೆ ಔಟಾನ್ ಅಂತ ಕರಿತೀವಿ ಅದು ಕೂಡ ಹೆಚ್ಚಾಗತ್ತೆ. ಸೊ ಅದಕ್ಕೆ ಈ ಜಿಪ್ಸಮ್ ಅನ್ನು ಕೂಡ ಬಳಕೆ ಮಾಡೋದು ಬಹಳ ಮುಖ್ಯ ನಮ್ಮ ಶೇಂಗಾ ಬೆಳೆಯಲ್ಲಿ. ಅದು ಅಲ್ಲದೇನೆ 1 acre ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣದ ಸಲ್ಫೇಟ್ ಅನ್ನು ಕೂಡ ನಾವು 1 acre 10 kg ಸತುವಿನ ಸಲ್ಫೇಟ್ ಮತ್ತು 10 kg ಕಬ್ಬಿಣದ ಸಲ್ಫೇಟ್ ಅನ್ನ ಉಪಯೋಗ ಮಾಡೋದು ಕೂಡ ಬಹಳ ಮುಖ್ಯ. ಇನ್ನ ಶೇಂಗಾ ಆದ್ಮೇಲೆ ನಮಗೆ ಇನ್ನೊಂದು ಪ್ರಮುಖ ಎಣ್ಣೆ ಕಾಳು ಬೆಳೆ ಯಾವ್ದಪ್ಪ ಅಂದ್ರೆ ಈಗಾಗಲೇ ಹೇಳಿದಾಗೆ ಆ ಕುಸುಬಿ ಕೂಡ ಒಂದು ನಮಗೆ ಎಣ್ಣೆ ಕಾಳು ಬೆಳೆ. ಈ ಕುಸುಬಿಯನ್ನು ಕೂಡ ನಾವು ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಬೆಳಿಬಹುದು. ಈ ಒಣಬೇಸಾಯದಲ್ಲಿ ಸಾಮಾನ್ಯವಾಗಿ ಬೆಳಿಬೇಕು ಅಂದ್ರೆ ನಮ್ಮ ಒಂದು ವಲಯಕ್ಕೆ ಶಿಫಾರಸು ಮಾಡಿದಂತ ಒಂದು ಪ್ರಮಾಣ ಎಷ್ಟು ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಸಾರಜನಕವನ್ನು 16 kg ಶಿಫಾರಸು ಮಾಡಿದ್ದಾರೆ 1 acre. ರಂಜಕವನ್ನು 16 kg 1 acre ಶಿಫಾರಸಾಗಿದೆ. ನಂತರ 5 kg ಪೊಟ್ಯಾಷ್ ಕೂಡ ನಮಗೆ ಇಲ್ಲಿ ಶಿಫಾರಸು ಮಾಡಲಾಗಿದೆ. ನಂತರ ಗಂಧಕ ಕೂಡ 1 acre 12 kg ಗಂಧಕವನ್ನು ಕೂಡ ಈ ಒಂದು ಕುಸುಬೆ ಬೆಳೆಗೆ ಶಿಫಾರಸು ಮಾಡಲಾಗಿದೆ. ಇದು ಒಣಬೇಸಾಯದಲ್ಲಿ. ಇನ್ನು ನೀರಾವರಿಯಲ್ಲಿ ನಮ್ಗೆ ಎಷ್ಟು ಶಿಫಾರಸು ಮಾಡಲಾಗಿದೆ ಅಂತ ನೋಡೋದಾದ್ರೆ ನಾವು ಸಾರಜನಕ 30 kg ನೀರಾವರಿ ಪ್ರದೇಶದಲ್ಲಿ 1 acre ಹಾಕ್ಬೇಕು. ನಂತರ 30 kg 1 acre ರಂಜಕವನ್ನ ಹಾಕ್ಬೇಕು. ನಂತರ 16 kg ಪೊಟ್ಯಾಷ್ ಗೊಬ್ಬರವನ್ನ ಪೊಟ್ಯಾಷನ್ನ ನಾವು ಇಲ್ಲಿ ಬೆಳೆಗಳಿಗೆ ಹಾಕ್ಬೇಕಾಗತ್ತೆ. ನಂತರ ಗಂಧಕ ಕೂಡ 12 kg 1 acre ನೀರಾವರಿ ಪ್ರದೇಶದಲ್ಲಿ ಮತ್ತು ಒಣಬೇಸಾಯ ಪ್ರದೇಶದಲ್ಲಿ ಈ ಸಲ್ಫರ್ ಅನ್ನ 12 kg ಹಾಕ್ಬೇಕು. ಅದು ಅಲ್ಲದೆ ಈ ಜಿಂಕ್ ಸಲ್ಫೇಟ್ ಕೂಡ ಬಳಕೆ ಮಾಡೋದು ಈ ಒಂದು ಕುಸುಬೆಯಲ್ಲಿ ಬಹಳ ಮುಖ್ಯ. ಇಲ್ಲಿ 1 acre 6 kg ಜಿಂಕ್ ಸಲ್ಫೇಟ್ ಅನ್ನ ನೀರಾವರಿ ಮತ್ತು ಒಣಬೇಸಾಯದಲ್ಲಿ ಕೂಡ ಉಪಯೋಗ ಮಾಡಬಹುದು. ಇದು ಅಲ್ಲದೆ ನಮಗೆ ಇನ್ನೊಂದು ಪ್ರಮುಖ ಎಣ್ಣೆ ಕಾಳು ಬೆಳೆ ಅಂದ್ರೆ ನಮಗೆ ಸೂರ್ಯಕಾಂತಿ. ಈ ಸೂರ್ಯಕಾಂತಿಗೆ ನಮಗೆ ಬೇಕಾದಂತ ಪೋಷಕಾಂಶಗಳು ಅಥವಾ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಒಣಬೇಸಾಯದಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಸಾರಜನಕವನ್ನ 14 kg ಶಿಫಾರಸು ಮಾಡಿದ್ದಾರೆ ಮತ್ತು ನೀರಾವರಿಯಲ್ಲಿ 36 kg ಶಿಫಾರಸು ಮಾಡಿದ್ದಾರೆ. ನಂತರ ರಂಜಕವನ್ನ ನಮಗೆ ಎಷ್ಟು ಶಿಫಾರಸು ಮಾಡಲಾಗಿದೆ ಅಂತಂದ್ರೆ ಒಂದು 20 ಕೆಜಿಯಷ್ಟು ಒಣಬೇಸಾಯದಲ್ಲಿ ರಂಜಕವನ್ನ 1 ಎಕರೆಗೆ ಶಿಫಾರಸು ಮಾಡಿದರೆ, ಅದೇ ನೀರಾವರಿಯಲ್ಲಿ ನಾವು ನೋಡೋದಾಯ್ತು ಅಂದ್ರೆ 36 ಕೆಜಿಯಷ್ಟು ರಂಜಕವನ್ನ ನೀರಾವರಿಗೆ 1 ಎಕರೆದೊಳಗೆ ಶಿಫಾರಸು ಮಾಡಲಾಗಿದೆ. ನಂತರ ಪೊಟ್ಯಾಶ್ ಕೂಡ 14 ಕೆಜಿಯಷ್ಟು ಒಣಬೇಸಾಯದಲ್ಲಿ ಇವತ್ತು ನಮಗೆ ಶಿಫಾರಸು ಇದೆ. ನಂತರ 24 ಕೆಜಿಯಷ್ಟು ನಮಗೆ ಏನಾಗಿದೆ ಅಂತಂದ್ರೆ ನೀರಾವರಿಯಲ್ಲಿ 1 ಎಕರೆಗೆ 24 ಕೆಜಿಯಷ್ಟು ಪೊಟ್ಯಾಶ್ ಕೂಡ ಶಿಫಾರಸು ಮಾಡಲಾಗಿದೆ. ಸೊ ಅದಕ್ಕೆ ನಾವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಈ ಶಿಫಾರಸು ಮಾಡಿದಂತ ಪೋಷಕಾಂಶಗಳನ್ನ ನಾವು ಸಮವಾದಂತ ಪ್ರಮಾಣದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೆಳೆಗಳಿಗೆ ಕೊಡೋದು ಬಹಳ ಮುಖ್ಯ. ಅಷ್ಟೇ ಅಲ್ಲದೆ ಈ ಒಂದು ಸೂರ್ಯಕಾಂತಿಗೆ ನೀರಾವರಿಯಲ್ಲಿ ಬೆಳೆಯೋದಾಯ್ತು ಅಂತಂದ್ರೆ ನಮಗೆ ಜಿಪ್ಸಮ್ ಗೊಬ್ಬರ 1 ಎಕರೆಗೆ 40 ಕೆಜಿಯನ್ನು ಕೂಡ ನಾವು ಹಾಕಬಹುದು. ಸೊ ಹಿಂಗೆ ಪ್ರಮುಖವಾದಂತ ಈ ಎಣ್ಣೆಕಾಳು ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳೇನದವಲ್ಲ, ಈ ಪೋಷಕಾಂಶಗಳನ್ನ ಮಣ್ಣಿನ ಲಭ್ಯತೆ ಆಧಾರದ ಮೇಲೆಗೆ ಮತ್ತು ನಮ್ಮ ಶಿಫಾರಸು ಮೇರೆಗೆ ನೋಡಿಕೊಂಡು ನಾವು ಹಾಕಬೇಕಾದಂತ ಪೋಷಕಾಂಶಗಳ ಪ್ರಮಾಣವನ್ನ ನಿಗದಿ ಮಾಡಿಕೊಂಡು ಆ ಪೋಷಕಾಂಶಗಳನ್ನ ಪೂರೈಸುವಂತ ರಸಗೊಬ್ಬರಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಆ ರಸಗೊಬ್ಬರಗಳನ್ನ ನಾವು ಸರಿಯಾದ ನಿರ್ದಿಷ್ಟವಾದಂತ ಪ್ರಮಾಣದಲ್ಲಿ ಮಾತ್ರ ಬಳಕೆ ಮಾಡಿದ್ರೆ ಇವತ್ತು ನಮಗೆ ಸಮತೋಲನವಾದಂತ ಪೋಷಕಾಂಶಗಳ ಬಳಕೆಯಾಗಿ ಮಣ್ಣಿನ ಒಂದು ಗುಣಧರ್ಮ ಹಾಳಾಗದ ಹಾಗೆ ನಮ್ಮ ಒಂದು ಇಳುವರಿ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಮತ್ತು ನಾವು ಒಂದು ಸ್ಥಿರವಾದ ಇಳುವರಿಯನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಒಳ್ಳೆಯದು. ಈಗ ಒಣ ಬೇಸಾಯದಲ್ಲಿ ಮತ್ತೆ ನೀರಾವರಿಯಲ್ಲಿ ಎಣ್ಣೆಕಾಳು ಬೆಳೆಗಳಲ್ಲಿ ಯಾವ ರೀತಿ ಗೊಬ್ಬರಗಳನ್ನ ಸಮತೋಲನವಾಗಿ ಬಳಸಬಹುದು ಅಂತ ವಿವರವಾಗಿ ಹೇಳಿದ್ರಿ. ಈಗ ಮೇಡಮ್, ತೋಟಗಾರಿಕೆ ಬೆಳೆಗಳಲ್ಲಿ ಹೂವಿಂದು ಪ್ರಮುಖವಾದ ಪಾತ್ರ, ಹಾಗಾಗಿ ಸೇವಂತಿಗೆ, ಸುಗಂಧರಾಜ, ಚೆಂಡು ಹೂಗಳಿಗೆ ಗೊಬ್ಬರಗಳನ್ನ ಸಮತೋಲನವಾಗಿ ಹೇಗೆ ಬಳಸಬಹುದು ಅಂತ ತಿಳಿಸಿಕೊಡ್ರಿ.
2: ಖಂಡಿತ. ಈ ಸೇವಂತಿಗೆ ಬೆಳೆ ನಮ್ಮ ಜಿಲ್ಲೆಯ ಪ್ರಮುಖ ಹೂವಿನ ಬೆಳೆ ಅಂತಾನೆ ಹೇಳ್ಬೋದು. ಈ ಬೆಳೆಗೆ ಪ್ರಮುಖವಾಗಿ 1 ಎಕರೆಗೆ ನಾವು ಸುಮಾರು 22 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡ್ತೀವಿ. ಆದರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೊಟ್ಟರೆ ಒಳ್ಳೆಯದು. ಇನ್ನು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡೋದಾದರೆ ಪ್ರತಿ ಎಕರೆಗೆ 15 ಕೆಜಿ ಸಾರಜನಕ, 60 ಕೆಜಿ ರಂಜಕ ಮತ್ತು 40 ಕೆಜಿ ಪೊಟ್ಯಾಷನ್ನು ಶಿಫಾರಸು ಮಾಡಿದ್ದಾರೆ. ಮತ್ತು ಇದು ಬೇಸಲ್ ಡೋಸ್ ಆಗಿ ನಾವು ಕೊಡಬೇಕಾಗುತ್ತೆ. ಮತ್ತು ಬೇರು ಬಿಟ್ಟು ಆದ ಮೇಲೆ ಅಂದರೆ ಈ ಬೋದುಗಳ ಮೇಲೆ ಸಸಿಗಳನ್ನು ನಾಟಿ ಮಾಡಿ ಒಂದು 15-20 ಸೆಂಟಿಮೀಟರ್ ಎತ್ತರ ಬೆಳೆದಾಗ ಸುಮಾರು 1-1.5 ತಿಂಗಳಿಗೆ ಇಷ್ಟು ಎತ್ತರ ಆಗ್ತಾವೆ. ಅವುಗಳ ತುದಿಗಳನ್ನು ಚೂಟಿದ ಮೇಲೆ ಮತ್ತೆ ಒಂದು 40 ಕೆಜಿಯಷ್ಟು ನಾವು ಸಾರಜನಕವನ್ನು ಗಿಡಗಳಿಗೆ ಒದಗಿಸ್ಬೇಕಾಗ್ತೈತಿ. ಮತ್ತು ಈ 40 ಕೆಜಿಯನ್ನು ನಾವು 2 ಹಂತದೊಳಗೆ ಕೊಡ್ಬೋದು. ಒಂದು ತುದಿ ಚೂಟಿದಾಗ ಏನು ಹೇಳಿದೆ ಅವಾಗ, ಎರಡನೇದನ್ನು ಒಣ್ಣೆ ತುದಿ ಚೂಟಿದಾಗ ಏನು ಕೊಡ್ತೀವಲ್ಲ ಅದಾದಮೇಲೆ 1 ತಿಂಗಳಿಗೆ ಮತ್ತೆ ಎರಡನೇ ಮೇಲು ಗೊಬ್ಬರ ಆಗಿ ನಾವು ಕೊಡ್ಬೋದು. ಇನ್ನು ಹೂವಿನ ಬೆಳೆಗಳಲ್ಲಿ ಚೆನ್ನಾಗಿ ಹೂ ಅರಳಬೇಕು, ಆಮೇಲೆ ಕಲರ್ ಬರಬೇಕು, ಹಿಂದಿನ ತುಂಬು ಫ್ರೆಶ್ ಆಗಿ ಉಳಿಬೇಕು, ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಬೆಲೆ ಸಿಗಬೇಕು ಅಂತಂದರೆ ಲಘು ಪೋಷಕಾಂಶಗಳ ಪಾತ್ರ ಬಹಳ ಮುಖ್ಯ ಆದಂಥದ್ದು. ಇವುಗಳಲ್ಲಿ ಪ್ರಮುಖವಾಗಿ ಬೋರಾನ್, ಕಬ್ಬಿಣ, ಸತು, ಮ್ಯಾಗ್ನೀಷಿಯಮ್ ಇವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾವೆ. ಇನ್ನು ಸೇವಂತಿಗೆ ಬೆಳೆ ಒಳಗೆ ಮೊಗ್ಗು ಕಟ್ಟುಕಿನ ಮುಂಚೆ ನೀರಿನಲ್ಲಿ ಕರಗುವ ಗೊಬ್ಬರ ಅಂದರೆ 13-045 ಇರ್ಬೋದು ಅಥವಾ 19-19 ಎರಡರಲ್ಲಿ ಯಾವುದಾದ್ರೂ ಒಂದನ್ನು 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಅದಾದಮೇಲೆ ಮೊಗ್ಗು ಸ್ವಲ್ಪ ಅರಳಿದ ಮೇಲೆ ಒಂದು 75%ರಷ್ಟು ಹೂ ಅರಳೋ ಸಮಯದೊಳಗೆ ಕಬ್ಬಿಣದ ಸಲ್ಫೇಟ್ 5 ಗ್ರಾಮು, ಸತುವಿನ ಸಲ್ಫೇಟ್ 2.5 ಗ್ರಾಮು, ಮ್ಯಾಗ್ನೀಷಿಯಂ ಸಲ್ಫೇಟ್ 5 ಗ್ರಾಮು, ಬೋರಾನ್ 5 ಗ್ರಾಮು ಇವುಗಳನ್ನು ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಮಾಡೋದ್ರಿಂದ ನಮಗೆ ಪೂರ್ತಿ ಅರಳಿದ ಗಟ್ಟಿ ಹೂಗಳು ಸಿಗ್ತಾವೆ ಮತ್ತು ಫ್ರೆಶ್ನೆಸ್ ಭಾಳ ದಿವಸದೊಳಗೆ ಉಳಿಯುವಂಥ ಹೂಗಳನ್ನು ನಾವು ಪಡೆದುಕೊಳ್ಬೋದು. ಇನ್ನು ಸುಗಂಧರಾಜ ಹಚ್ಚಿದ್ದೀವಿ ಅಂತಂದರೆ ಇದಕ್ಕೆ ಕೂಡ 12 ಟನ್ನು ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ ಬೇಕಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಎಷ್ಟೆಷ್ಟು ಮಾಡಿದ್ದಾರೆ ಅಂತಂದರೆ ಸಾರಜನಕ 40 ಕೆಜಿ, ಮತ್ತೆ ರಂಜಕ 20 ಕೆಜಿ, ಪೊಟ್ಯಾಶ 20 ಕೆಜಿ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ್ದಾರೆ. ಇದ್ರೊಳಗೆ ಎರಡು ತರ ತಳಿ ಬರ್ತಾವ ಸುಗಂಧರಾಜ ಒಳಗೆ, ಒಂದು ಸಿಂಗಲ್ಸ್ ಅಂತ, ಇನ್ನೊಂದು ಡಬಲ್ಸ್ ಅಂತ. ಸಿಂಗಲ್ ತಳಿ ಅಂತ ಅಂದ್ರೆ ಈ ಬಿಡಿ ಹೂಗಳನ್ನ ನಾವು ಉಪಯೋಗಿಸ್ತೀವಿ ಹಾರ ಮಾಡ್ಲಿಕ್ಕೆ, ಅವು ಸಿಂಗಲ್ಸ್ ಅಂತ ಹೇಳಿ. ಡಬಲ್ಸ್ ಅಂತಂದ್ರೆ ಈ ಹೂದಾನಿಗಳಲ್ಲಿ ಬೊಕ್ಕೆಗಳಲ್ಲಿ ಇಡ್ಲಿಕ್ಕೆ ಏನು ಉಪಯೋಗಿಸ್ತಾರಲ್ಲ ಅವು ಡಬಲ್ಸ್ ಅಂದ್ರೆ, ಅದರಲ್ಲಿ ಹೆಚ್ಚಿನ ಒಂದು ದಳಗಳು ಇರ್ತಾವ ಅವುಗಳಿಗೆ. ಈಗ ಡಬಲ್ಸ್ ತಳಿಗಳಿಗೆ ನೋಡೋದಾದ್ರೆ ಸಾರಜನಕ 80 ಕೆಜಿ, ರಂಜಕ 60 ಕೆಜಿ, ಪೊಟ್ಯಾಶ್ 60 ಕೆಜಿಯನ್ನ ಶಿಫಾರಸು ಮಾಡಿದ್ದಾರೆ. ಇದನ್ನ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನ ನಾವು ಬೇಸಲ್ ಡೋಸ್ ಆಗಿ ಅಥವಾ ಮಡಿಯನ್ನ ತಯಾರು ಮಾಡುವಾಗನೇ ಮಣ್ಣಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮತ್ತೆ ಈ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟ್ಯಾಶ್ಗಳಲ್ಲಿ ಅರ್ಧ ಪ್ರಮಾಣದ ಸಾರಜನಕವನ್ನ ಹಾಕಬೇಕು, ಪೂರ್ತಿ ಪ್ರಮಾಣದ ರಂಜಕ

0: ಮತ್ತೆ ಪೊಟ್ಯಾಷನ್ನ ಹಾಕ್ಬೇಕು. ಆಮೇಲೆ ನಾಟಿ ಸಮಯದೊಳಗ ಇವುಗಳನ್ನ ಹಾಕಿದ್ರೆ ಇನ್ನುಳಿದ ಅರ್ಧ ಪ್ರಮಾಣದ ಸಾರಜನಕವನ್ನ ನಾಟಿ ಮಾಡಿದ 6 ವಾರಗಳ ನಂತರ ಗಿಡಗಳಿಗೆ ಒದಗಿಸ್ಬೇಕಾಗತ್ತೆ. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ಇನ್ನು ಚೆಂಡು ಹೂವಿನ ಬಗ್ಗೆ ಮಾತಾಡೋದಾದ್ರೆ ಪ್ರತಿ ಎಕರೆಗೆ 8 ಟನ್ನು ಕೊಟ್ಟಿಗೆ ಗೊಬ್ಬರವನ್ನ ಶಿಫಾರಸು ಮಾಡಿದ್ದಾರೆ. ಅದರ ಜೊತೆಗೆ ಸಾರಜನಕವನ್ನ 90 ಕೆಜಿ, ರಂಜಕ 24 ಕೆಜಿ, ಪೊಟ್ಯಾಶ್ 24 ಕೆಜಿ ರೆಕಮೆಂಡ್ ಮಾಡಿದ್ದಾರೆ. ಪ್ರತಿ ಎಕರೆಗೆ ನಾವು 8 ಟನ್ನು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಅದರ ಜೊತೆಗೆ ಪೋಷಕಾಂಶಗಳಲ್ಲಿ ಪ್ರತಿ ಎಕರೆಗೆ 50 ಕೆಜಿ ಸಾರಜನಕ, 24 ಕೆಜಿ ರಂಜಕ, 24 ಕೆಜಿ ಪೊಟ್ಯಾಷನ್ನ ಹಾಕ್ತೀವಿ. ಅದಾದ್ಮೇಲೆ 30-45 ದಿವಸಕ್ಕೆ ಕುಡಿಯನ್ನು ಚೂಟಿದ ಆದ್ಮೇಲೆ 40 ಕೆಜಿ ಸಾರಜನಕವನ್ನು ಹಾಕೋದ್ರಿಂದ ಗಿಡಗಳ ಅಭಿವೃದ್ಧಿ ಬಹಳ ಚೆನ್ನಾಗಾಗುತ್ತೆ. ಹೀಗಾಗಿ ಈ ಎಲ್ಲ ಪ್ರಮುಖ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಉಪಯೋಗಿಸೋದ್ರಿಂದ ನಾವು ಹೂವಿನ ಬೆಳೆಯಲ್ಲಿ ತಾಜಾ ಗಟ್ಟಿಮುಟ್ಟಾದಂತ ಹೂಗಳನ್ನು ಪಡ್ಕೊಂಡು ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಪಡೆದುಕೊಳ್ಬಹುದು.
1: ಈಗ ಹೂವಿನ ಬೆಳೆಗಳಲ್ಲಿ ಹೇಗೆ ಗೊಬ್ಬರಗಳನ್ನ ಸಮತೋಲನವಾಗಿ ಬಳಸಬಹುದು ಅಂತ ಹೇಳಿದ್ರಿ. ಇಲ್ಲಿಯವರೆಗೆ ಸಮತೋಲನ ಗೊಬ್ಬರಗಳ ಬಳಕೆ ಕುರಿತು, ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳಲ್ಲಿ ಹೇಗೆ ಸಮತೋಲಿತ ಗೊಬ್ಬರಗಳ ಬಳಕೆ ಮಾಡುವುದನ್ನ ಕುರಿತು ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ NH ಬಂಡಿಯವರು ಮತ್ತು ಹೇಮಾವತಿ ಹಿರೇಗೌಡರವರು ಸವಿವರವಾಗಿ ತಿಳಿಸಿದರು. ಅವರಿಗೆ ನಮ್ಮ ಸಹಕಾರ ರೇಡಿಯೋ ಗದಗ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು.
2: ಎಲ್ಲರಿಗೂ ಧನ್ಯವಾದಗಳು.
3: ರೈತ ಬಾಂಧವರೇ, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಸ್ಥಿರ ಕೃಷಿ, ಉತ್ತಮ ಮಣ್ಣಿನ ಆರೋಗ್ಯ, ರಾಸಾಯನಿಕ ಮತ್ತು ಪರ್ಯಾಯ ರಸಗೊಬ್ಬರಗಳ ಸಮತೋಲಿತ ಬಳಕೆ, ಪೋಷಕಾಂಶಗಳ ನಿರ್ವಹಣೆ ಇತ್ಯಾದಿಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್, ಬೆಂಗಳೂರು. 5 ದಶಕಗಳಿಂದ ರೈತರ ಸೇವೆಯಲ್ಲಿ ತೊಡಗಿರುವ ಕರ್ನಾಟಕ ರಾಜ್ಯದ ಏಕಮಾತ್ರ ರಸಗೊಬ್ಬರ ತಯಾರಿಕಾ ಕಾರ್ಖಾನೆ. ಮಂಗಳ ಉತ್ಪನ್ನಗಳನ್ನು ಬಳಸಿ ಕೃಷಿಯಲ್ಲಿ ನಿರಂತರ ಲಾಭ ಗಳಿಸಿ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಮಂಗಳಮಯವಾಗಲಿ ನಿಮ್ಮೆಲ್ಲರ.

ಇದುವರೆಗೆ ಮಣ್ಣು ವಿಜ್ಞಾನಿ ಶ್ರೀ ಎನ್ಎಚ್ ಬಂಡಿ, ತೋಟಗಾರಿಕಾ ವಿಜ್ಞಾನಿ ಶ್ರೀಮತಿ ಹೇಮಾವತಿ ಹಿರೇಗೌಡರ್ ಅವರು ಮಣ್ಣಿನ ಆರೋಗ್ಯಕ್ಕಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಕುರಿತು ನೀಡಿದ ಸಂದರ್ಶನವನ್ನು ರೈತ ಬಂಧು ಕಾರ್ಯಕ್ರಮದಲ್ಲಿ ಕೇಳಿದ್ದೀರಿ.

0: ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಗೀಗೀಪದ. ಹಾಡಲಿದ್ದಾರೆ ವೀರಣ್ಣ ಅಂಗಡಿ ಹಾಗೂ ಸಂಗಡಿಗರು.
1: ಮೊದಲಿಗದಲ್ಲಮ್ಮ ಪ್ರಭುವಿಗೆ ಶರಣಾದಿ ಕೋರಿ

0: ನಡೆದು ಹೋದೆ ಕಾಲ ನಡಗಿಲ್ಲೇ ನಡೆದು ತಂದೆ
1: ಕಾಲ ನಡಗಿಲ್ಲೇ ನಡೆದು ತಂದೆ ಸದ ಕಾಲ ಕಾಲ ನಡಗಿಲ್ಲೇ ನಡೆದು ತಂದೆ ಹಾ
0: ಹೋದಾಗ ಮತ್ತೆ ಕಾಲ ನಹಾದೇ

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ಸರಿಯಾಗಿ ಯೋಚಿಸಿರಿ. ಕಥೆ ರಚನೆ ಜಗನ್ನಾಥ ಜಮಾದಾರ್.

ಕಥೆ ಸರಿಯಾಗಿ ಯೋಚಿಸಿರಿ. ಒಂದು ಪಟ್ಟಣದಲ್ಲಿ ಶ್ರೀಮಂತ ವ್ಯಕ್ತಿಯಿದ್ದ. ಆತನಿಗೆ ಯಾವುದರ ಕೊರತೆಯೂ ಇರಲಿಲ್ಲ. ಮನೆ, ಮಡದಿ, ಮಕ್ಕಳು, ದೊಡ್ಡ ಆಸ್ತಿ, ಆದಾಯ ಎಲ್ಲವೂ ಇತ್ತು. ಇದರಿಂದ ಆತನಲ್ಲಿ ಸ್ವಲ್ಪ ಸೊಕ್ಕು ಬಂದಿತ್ತು. ಒಂದು ಸಲ ಆತ ಲೆಕ್ಕಪತ್ರ ನೋಡುತ್ತಿದ್ದ. ಏಕೋ ಅಕ್ಷರಗಳು ಸ್ವಲ್ಪ ಮಸಕು ಮಸಕು ಕಾಣಲಾರಂಭಿಸಿದವು. ಕಣ್ಣಿನ ವೈದ್ಯರಲ್ಲಿ ಹೋದ. ಅವರಿಗೆ ಕಣ್ಣಿಗೆ ಔಷಧಿ ರಿಟೇಕ್. ಅವರು ಕಣ್ಣಿಗೆ ಔಷಧಿ ಹಾಕಿದರು. ಕೆಲ ದಿನಗಳು ಕಳೆದ ನಂತರ ಕಣ್ಣು ಮತ್ತಷ್ಟು ಮಸಕಾಗಿ ಕಾಣುತ್ತಿದ್ದವು. ಆತ ದೊಡ್ಡ ಆಸ್ಪತ್ರೆಗೆ ಹೋದ. ಏನು ಪ್ರಯೋಜನವಾಗಲಿಲ್ಲ. ಜಿಲ್ಲೆಗೆ ಹೋದ, ರಾಜಧಾನಿಗೂ ಹೋದ. ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸಿದ. ಇದರಿಂದ ಆತನಿಗೆ ಏನು ಪ್ರಯೋಜನವೇ ಆಗಲಿಲ್ಲ. ಆಗ ದೊಡ್ಡ ವೈದ್ಯರೊಬ್ಬರು, "ಮಾನ್ಯರೇ, ನೀವು ಏನೂ ಚಿಂತೆ ಮಾಡಬೇಡಿ. ನೀವು ಹಸಿರು ಮಾತ್ರ ನೋಡಿರಿ. ಹಸಿರು ಬಿಟ್ಟು ಬೇರೇನೂ ನೋಡಬೇಡಿರಿ. ಆಗ ಕಣ್ಣುಗಳು ತನ್ನಿಂದ ತಾವೇ ದೃಷ್ಟಿ ಪಡೆದುಕೊಳ್ಳುತ್ತವೆ" ಎಂದರು. "ಇದೇನು ಕಷ್ಟವಲ್ವಲ್ಲ" ಎಂದ ಧನಿಕ ತನ್ನ ತೋಟದಲ್ಲಿ ಹಸಿರು ನಳನಳಿಸುವಂತೆ ಮಾಡಿಸಿದ. ಅಲ್ಲಿಯೇ ಬಹುಕಾಲ ಇರಹತ್ತಿದ. ಆಮೇಲೆ ಮನೆಯನ್ನೇ ಏಕೆ ಹಸಿರು ಮಾಡಬಾರದು ಎಂದು ಲೆಕ್ಕ ಹಾಕಿ ಮನೆಯನ್ನು ಕೂಡ ಹಸಿರು ಬಣ್ಣ ಬಳಿಯಲು ಆದೇಶಿಸಿದ. ಗೇಟಿನಿಂದ ಹಿಡಿದು ಮನೆಯ ಪ್ರತಿ ವಸ್ತುವಿಗೂ ಹಸಿರು ಬಣ್ಣ ಹಚ್ಚಲಾಯಿತು. ಬಣ್ಣದ ಕೆಲಸ ಇನ್ನೂ ನಡೆಯುತ್ತಿರುವಾಗ ಒಬ್ಬ ಪರಿಚಿತ ವ್ಯಕ್ತಿ ಮನೆ ಮುಂದೆ ಹಾದು ಹೋಗುತ್ತಾ ಹಸಿರು ಬಣ್ಣದ ಕೆಲಸ ನೋಡಿದ. ಆತನಿಗೆ ಕುತೂಹಲ ಮೂಡಿತು. ಹೀಗಾಗಿ ಕುತೂಹಲದಿಂದ ಒಳಗೆ ಪ್ರವೇಶಿಸಿ ಧನಿಕನಿಗೆ ಕೇಳಿದ, "ಇದೇನಿದು, ಮನೆಗೆಲ್ಲ ಹಸಿರು ಬಣ್ಣ ಹಚ್ಚುತ್ತಿದ್ದೀರಲ್ಲ" ಎಂದು ಕೇಳಿದ. ಆಗ ಧನಿಕ, "ಹೌದು, ನನಗೆ ಡಾಕ್ಟರು ಕೇವಲ ಹಸಿರು ನೋಡಲು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಹಸಿರುಮಯ ಮಾಡಿಸುತ್ತಿದ್ದೇವೆ" ಎಂದ. ಆಗ, "ಆಗುಂತಕ ಇಷ್ಟೆಲ್ಲ ವೆಚ್ಚ ಮಾಡುವುದರ ಬದಲು ನೀವೇ ಹಸಿರು ಕನ್ನಡಕ ಹಾಕಿಕೊಂಡಿದ್ದರೆ ಎಲ್ಲವೂ ಹಸಿರಾಗಿ ಕಾಣುತ್ತಿರಲಿಲ್ಲವೇ" ಎಂದ. "ಹೌದಲ್ಲ" ಎಂದೆನಿಸಿತು ಧನಿಕನಿಗೆ. ತಾವಾಗಲಿ ತನ್ನನ್ನು ಪರೀಕ್ಷಿಸಿದ ವೈದ್ಯರಾಗಲಿ ಈ ಪರಿಹಾರ ನೀಡಬಹುದಿತ್ತಲ್ಲ ಎಂದು ಹಳಹಳಿಸಿದ. ಯಾವಾಗೂ ಯೋಚಿಸಬೇಕು, ಸರಿಯಾಗಿ ಪರಾಮರ್ಶಿಸಬೇಕು. ಆಗ ಪರಿಹಾರ ತಾನೇ ಹೊರಹೊಮ್ಮುವುದು.

ಅವರಿಗೆ ಗೌರವ ಹಿರೇಮಠ ಹಾಗೂ ಸಂಗಡಿಗರಿಂದ ಸೋಬಾನ ಪದ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನ

0: ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಕೌಶಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು

0: ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.

0: ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ.

0: ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,

0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448658778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯ

0: ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9444 8658 7

0: ಎಂಟು, ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮ

0: ನಾಲ್ಕು ಎಂಟು ಆರು ಸೊನ್ನೆ ಐದು ಎಂಟು ಏಳು ಎಂಟು. ಮತ್ತೊಂದು ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಒಂದು ಐದು ಏಳು ಸೊನ್ನೆ ಎಂಟು.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ.

0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ
1: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448058875

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ

0: ಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ

0: ರೇಡಿಯೋದಲ್ಲಿ
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00 ರಿಂದ 8:00 ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ,

0: ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5778.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944486.

0: ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.

0: ಸಾಹಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ

0: ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448